ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 MHz. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಭಾದ್ರಪದ ಮಾಸದ 10ನೇ ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಮಂಗಳವಾರ, ಸಮಯ 5:56:52. ಕೆಳುಗರಿಗೆಲ್ಲ ನಿಲಯದ ಪರವಾಗಿ ಬಳೆಯಡ ದಿವ್ಯ ಮಂದಪ್ಪ ಹಾರೈಸುವ ಶುಭೋದಯ. ಶುಭ ನೋಡಿ, ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಬಹುದು, ಆದರೆ ಯಾವುದಕ್ಕಾಗಿಯೂ ಸತ್ಯವನ್ನು ತ್ಯಾಗ ಮಾಡಬಾರದು. ಹೀಗೆಂದವರು ಸ್ವಾಮಿ ವಿವೇಕಾನಂದರು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:02. ಇನ್ನು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಪ್ರಸ್ತುತಿ ಬಿಎಸ್ ಭಗವಾನ್. ರೈತರಿಗೆ ಸಲಹೆ 6:35. 7:15 ಪ್ರಕಟಣೆಗಳು, ಬಳಿಕ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯೂಂಡೈ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. ಚಿತ್ರಚಿತ್ತಾರ 9:30. 9:05 ಭಾವಗೀತೆಗಳನ್ನು ಕೇಳಲಿದ್ದೀರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನ 10:30. ಗಾನ ಡಂಗೂರ 11:00. 12:05 ವನಿತಾ ವಿಹಾರ. ರಾಷ್ಟ್ರೀಯ ಪೌಷ್ಟಿಕ

ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಈ ಕುರಿತು ರಿಜಿಸ್ಟರ್ ಡಯಟಿಷಿಯನ್ ಡಾಕ್ಟರ್ ಅಕ್ಷತಾ ಎನ್ ಅವರೊಂದಿಗಿನ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. ಆರೋಗ್ಯ ಕಾರ್ಯಕ್ರಮ 12:35. ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಚಿಕಿತ್ಸೆ ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ. 1:30 ಪ್ರಚಲಿತ ವಿದ್ಯಮಾನದೊಂದಿಗೆ ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಕೇಳಲಿದ್ದೀರಿ. ಇನ್ನು ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ 4 ಗಂಟೆಗೆ ಭಾವಗೀತೆಗಳು, 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ, 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ, 5:30. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ರೈತಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ಜೈವಿಕ ನಿಯಂತ್ರಣ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನ. ಬಳಿಕ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆ ಭಾಷೆ ಐಸಿರಿ. ಅಂಬೆಕಲ್ಲು ಸುಶೀಲಾ ಕುಶಾಲಪ್ಪ ಮತ್ತು ಪುದಿನೆರವನ ರೇವತಿ ರಮೇಶ್ ಅವರಿಂದ ಕೈಲು ಮುಹೂರ್ತ ಹಬ್ಬದ ಪ್ರಯುಕ್ತ ವಿಶೇಷ ಮಾತುಕತೆ. 8:00 ಸಿರಿಗಂಧ ಭಾವಗೀತೆಗಳನ್ನು 9:15 ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00. 10:30 ಗೀತ ಚಂದ್ರಿಕೆಯ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:23. ಇನ್ನು ಕೇಳೋಣ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಸವಣ್ಣನವರ ವಚನ, ಭಕ್ತಿ ಶುಭಾಶಯ. ಹಾಡಿದರೆ ಕಸ್ತೂರಿ ಶಂಕರ್.

ಮುಂದೆ ಕೇಳೋಣ. ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಕನಕದಾಸರ ಕೀರ್ತನೆಯನ್ನು ತೊರೆದು ಜೀವಿಸಬಹುದೇ.

ಮುಂದೆ ಕೇಳೋಣ. ಕೊಟ್ಟುಂಡು ಪಾಟುಂಡು ಪಾಟಲು ದೇವಿರ ರೂಪ ಉಂಡು. ಕುಂಡ್ರಂಡ ಪವಿತಾ ಚಂಗಪ್ಪ ಅವರು ಬರೆದಿರುವ ಗೀತೆ, ಹಾಡಿದವರು ಭಟ್ಯಂಡ ಲಿಖಿತಾ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಉದಯ ರಾಘವನ್ನ ಕೇಳುತ್ತಿರುವಿರಿ. ಸಮಯ 6:24:25. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಸ್ನೇಹ ಬಸಮ್ಮ ಅವರು ಬರೆದಿರುವ ಗೀತೆಯನ್ನ ಹಾಡಿದ್ದಾರೆ ಹರ್ಷ. ನಿನ್ನ ನೋಡಿಕೆ ಎಷ್ಟು ಲಾಯಕಪ್ಪ ಗಣಪ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಂಪನಾಂಕ 103.1 ಮೆಗಾಹರ್ಟ್ಸ್. ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಚಿಂತನಾ

ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ

0: ಆಲೋಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ತೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಡು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಎಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೂ ಬಿಎಸ್ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಈಗ ಕೇಳೋಣ ರೈತರಿಗೆ ಸಲಹೆ.
2: ಕಾಳುಮೆಣಸು ಬೆಳೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಕೀಟಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಕೀಟಗಳಲ್ಲಿ ಪೊಳ್ಳು ದುಂಬಿ ಅಥವಾ ಪೊಳ್ಳು ಬೀಟಲ್ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ಕೀಟಪೀಡೆ. ಈ ಕೀಟದ ಪ್ರೌಢ ದುಂಬಿಗಳು ಮುಖ್ಯವಾಗಿ ಈ ಕರಿಮೆಣಸು ಬೆಳೆಯ ಎಳೆಯ ಎಲೆಗಳು ಮತ್ತು ಕೊತ್ತುಗಳನ್ನು ತಿಂದು ನಾಶ ಮಾಡ್ತವೆ. ಮರಿಗಳು ಬಳ್ಳಿಗಳ ಒಳಗಿನ ಅಂಗಾಂಶಗಳ ಮೇಲೆ ಅವು ಅಭಿವೃದ್ಧಿಯಾಗಿ ಅವುಗಳನ್ನು ಸೇವಿಸ್ತವೆ. ಈ ಪೊಳ್ಳು ದುಂಬಿಗಳ ಹಾವಳಿಗೆ ತುತ್ತಾದಂಥ ಕೊತ್ತುಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ, ಆನಂತರ ಒಣಗ್ತವೆ. ಕರಿಮೆಣಸಿನ ಕಾಯಿಗಳು

0: ಮತ್ತು ಹಣ್ಣುಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ ಮತ್ತು ಅವುಗಳನ್ನು ನಾವು ಒತ್ತಿದಾಗ ಅವು ಪುಡಿಪುಡಿ ಆಗ್ತವೆ. ಈ ಪೊಳ್ಳು ಎನ್ನುವಂಥದ್ದು ಟೊಳ್ಳು ಎನ್ನುವಂಥ ಪದದಿಂದ ಬಂದಿರುವಂಥದ್ದು. ಮುಖ್ಯವಾಗಿ ಎಲ್ಲೆಲ್ಲಿ ನಮ್ಮ ಕರಿಮೆಣಸಿನ ತೋಟದಲ್ಲಿ ನೆರಳು ಜಾಸ್ತಿ ಇದೆ ಅಂತಹ ಕಡೆಗಳಲ್ಲಿ ಈ ಪೊಳ್ಳು ದುಂಬಿಯ ಹಾವಳಿ ಹೆಚ್ಚಾಗಿರುತ್ತೆ. ಈ ಪೊಳ್ಳು ದುಂಬಿಗಳ ಸಂಖ್ಯೆ ಕರಿಮೆಣಸಿನ ತೋಟಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಹೆಚ್ಚಾಗಿರುತ್ತೆ. ಈ ಪೊಳ್ಳು ದುಂಬಿಗಳ ನಿರ್ವಹಣೆಗೆ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ತೋಟಗಳಲ್ಲಿ ಈ ಪೊಳ್ಳು ದುಂಬಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ, ಹಾವಳಿಯನ್ನು ಕಡಿಮೆ ಮಾಡೋದಕ್ಕೆ ನಾವು ನೆರಳಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕಗಳನ್ನು ಕೂಡ ಸಿಂಪಡಣೆ ಮಾಡಬೇಕು. ಇದಕ್ಕೋಸ್ಕರ ನಾವು ಅರ್ಧ ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ವರ್ಷಕ್ಕೆ ಎರಡು ಸಾರಿ ಜೂನ್ ಜುಲೈ ತಿಂಗಳಿನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಯನ್ನು ಮುಖ್ಯವಾಗಿ ನಾವು ಕೊತ್ತುಗಳ ಮೇಲೆ ಮತ್ತು ಬಳ್ಳಿಗಳು ಮತ್ತು ಎಲೆಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಯನ್ನು ನಾವು ಮುಖ್ಯವಾಗಿ ಈ ಕರಿಮೆಣಸಿನ ಎಳೆ ಕುಡಿಗಳು, ಬಳ್ಳಿಯ ಎಳೆ ಭಾಗಗಳು ಮತ್ತು ಹೊಸ ಎಲೆಗಳು ಮತ್ತು ಕೊತ್ತಿಗೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಬೇವು ಆಧಾರಿತ ಕೀಟನಾಶಕವನ್ನು ಕೂಡ ಬಳಸ್ಕೋಬಹುದು. ಬೇವು ಆಧಾರಿತ ಕೀಟನಾಶಕವನ್ನು ಬಳಸ್ಕೊಳ್ಳೋದಾದರೆ ಪ್ರತಿ ಲೀಟರ್ ನೀರಿಗೆ 6 ಮಿಲಿಲೀಟರ್ನಷ್ಟು ಈ ಬೇವು ಆಧಾರಿತ ಕೀಟನಾಶಕವನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಬೇವು ಆಧಾರಿತ ಕೀಟನಾಶಕದ ಸಿಂಪರಣೆಯನ್ನು ನಾವು ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾಗತ್ತೆ. ಈ ಪೊಳ್ಳು ದುಂಬಿಗಳು ಕರಿಮೆಣಸಿನ ಎಲೆಗಳ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತವೆ, ಹಾಗೆಯೇ ಈ ಕೊತ್ತುಗಳಲ್ಲೂ ಕೂಡ ಕಾಣಿಸ್ಕೊಳ್ತವೆ. ಇವುಗಳಿಗೆ ನಾವು ಚೆನ್ನಾಗಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಕರಿಮೆಣಸು ಕುಡಿಕೊರಕ ಮತ್ತೊಂದು ಕೀಟಪೀಡೆ. ಇದು ಮುಖ್ಯವಾಗಿ ನಾವು ಹೊಸ ತೋಟಗಳನ್ನು ಮಾಡಿಕೊಂಡಿರುವಾಗ ಹೊಸ ಗಿಡಗಳಲ್ಲಿ, ಎಳೆ ಬೆಳವಣಿಗೆಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಕರಿಮೆಣಸಿನ ಬಳ್ಳಿಯ ತುರಿಯಲ್ಲಿರುವಂತಹ ಕುಡಿಗಳನ್ನು ಹಾನಿ ಮಾಡುತ್ತೆ. ಆ ಕುಡಿಗಳ ಮೇಲೆ ಇವು ದಾಳಿ ಮಾಡಿ ಒಳಗಿನ ಅಂಗಾಂಶಗಳನ್ನು ತಿಂತವೆ. ಇದರಿಂದ ಆ ಕುಡಿಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ, ನಂತರ ಅವು ನಾಶ ಆಗ್ತವೆ. ಹೊಸ ಹೊಸದಾಗಿ ಬಂದಂಥ ಕರಿಮೆಣಸು ಕುಡಿಗಳ ಮೇಲೆ ಈ ಕುಡಿಕೊರಕ ದಾಳಿ ಮಾಡಿದಾಗ ಆ ಬಳ್ಳಿಯ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಈ ಕರಿಮೆಣಸು ಕುಡಿಕೊರಕದ ಹಾವಳಿ ಜುಲೈನಿಂದ ಅಕ್ಟೋಬರ್ವರೆಗೆ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಈ ಕರಿಮೆಣಸಿನ ಬಳ್ಳಿನಲ್ಲಿ ನಾವು ರಸಭರಿತ ಕಾಂಡಗಳನ್ನು ಈ ಸಂದರ್ಭದಲ್ಲಿ ಅಂದರೆ ಜುಲೈನಿಂದ ಅಕ್ಟೋಬರ್ವರೆಗೆ ಹೆಚ್ಚಾಗಿ ಕಾಣಬಹುದು. ಆದ್ದರಿಂದ ಈ ಕರಿಮೆಣಸು ಕುಡಿಕೊರಕ ಕೀಟ ಈ ಜುಲೈನಿಂದ ಅಕ್ಟೋಬರ್ವರೆಗೆ ಹೆಚ್ಚಾಗಿರುತ್ತೆ. ಈ ಕರಿಮೆಣಸು ಕುಡಿಕೊರಕದ ನಿರ್ವಹಣೆಗಾಗಿ ನಾವು ಕ್ವಿನಾಲ್ಫಾಸ್ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಬೆರೆಸ್ಕೊಂಡು ನಾವು ತುದಿಯಲ್ಲಿರುವಂತಹ ಎಳೆ ಕುಡಿಗಳು, ರೆಂಬೆಗಳು ಇವುಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದೇ ಸಿಂಪರಣೆಯನ್ನು ನಾವು ಒಂದು ತಿಂಗಳ ಅಂತರದಲ್ಲಿ ಜುಲೈನಿಂದ ಅಕ್ಟೋಬರ್ವರೆಗೆ ಕೈಗೊಳ್ಳಬೇಕಾಗತ್ತೆ. ಇದರಿಂದ ಹೊಸದಾಗಿ ಬರುವಂತಹ ಕೊನೆಗಳನ್ನು, ಕುಡಿಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಸಾಮರ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಹೆತ್ತ ತಂದೆ ತಾಯಿಗಳ ಚಿತ್ತವನ್ನು ಉಳಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಎನ್ನುವ ದಾಸಶ್ರೇಷ್ಠರ ಕೀರ್ತನೆಯ ಸಾಲುಗಳು.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ, ಬೇಡ ಬಿಡಿ.

0: ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ.
2: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ಪ್ರಕಟಣೆಗಳು. ಕರ್ನಾಟಕ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ವಿದೇಶದಲ್ಲಿ ಅಧ್ಯಯನ ಸ್ಟಡಿ ಅಬ್ರಾಡ್ 2026 ಕಾರ್ಯಕ್ರಮವನ್ನು ಈ ತಿಂಗಳ 6ರಂದು ಬೆಳಗ್ಗೆ 9:30 ಗಂಟೆಗೆ ಸಂಜೆ 9:30 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಗೇಟ್ ಸಂಖ್ಯೆ 4 ಗಾಯತ್ರಿ ವಿಹಾರ್ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ 75 ಹೆಚ್ಚಿನ ಜಾಗತಿಕ ವಿಶ್ವವಿದ್ಯಾನಿಲಯಗಳು ಭಾಗವಹಿಸಲಿದ್ದು 10 ಹೆಚ್ಚಿನ ದೇಶಗಳಲ್ಲಿ ಅವಕಾಶಗಳನ್ನು ಅನ್ವೇಷಿಸಬಹುದಾಗಿದೆ. ಉನ್ನತ ಶಿಕ್ಷಣವನ್ನು ವಿದೇಶಗಳಲ್ಲಿ ಮುಂದುವರಿಸಲು ಆಸಕ್ತಿ ಇರುವವರು ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಜಿಲ್ಲಾದ್ಯಂತ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಈ ತಿಂಗಳ 6ರ ಒಳಗಾಗಿ ಸ್ಟಡಿ ಬೋರ್ಡ್ ಈ ಲಿಂಕ್ ಮೂಲಕ ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಇದರಲ್ಲಿ ವೈಯಕ್ತಿಕ ಸಮಾಲೋಚನೆ, ಸ್ಥಳದಲ್ಲೇ ವಿದ್ಯಾರ್ಥಿ ವೇತನ ಮತ್ತು ಅರ್ಹತಾ ಮೌಲ್ಯಮಾಪನ, ವಿಶ್ವವಿದ್ಯಾಲಯ ಪ್ರವೇಶ ಮಾರ್ಗದರ್ಶನ, ವೀಸಾ ಮಾರ್ಗದರ್ಶನ, ಹಣಕಾಸು ಮಾರ್ಗದರ್ಶನ, ಅರ್ಜಿ ಸಲ್ಲಿಕೆ ಸಹಾಯ, ಆರೋಗ್ಯ ವಿಮೆ ಮಾರ್ಗದರ್ಶನ, ಭಾಷಾ ನೈಪುಣ್ಯತೆಗೆ ನೆರವು, ಈ ಪ್ರಮುಖ ಸೇವೆಗಳು ದೊರೆಯಲಿದೆ ಎಂದು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಕೊಡಗು ಜಿಲ್ಲೆ ಮಡಿಕೇರಿ ಪ್ರಕಟಣೆ ತಿಳಿಸಿದೆ. ಎರಡು ಸಾವಿರದ 2026-27 ಸಾಲಿಗೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ 1ರಿಂದ 8ನೇ ತರಗತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಡಿ ಎಸ್ಎಸ್ಪಿ ಪೋರ್ಟಲ್ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಅಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ತಿಂಗಳ 30. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮವಾರಪೇಟೆ ತಾಲೂಕಿನ ಮಾಹಿತಿ ಕೇಂದ್ರ ದೂರವಾಣಿ ಸಂಖ್ಯೆ 8545480685119 ಹಾಗೆ ವಿರಾಜಪೇಟೆ ತಾಲೂಕು 9900731037 ಮಡಿಕೇರಿ 9972799091. ಕೇಳುಗರೆ, ಇಂದು 12:05 ವನಿತಾ ವಿಹಾರದಲ್ಲಿ ಕೇಳಲಿದ್ದೀರಿ. ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಕುರಿತು ಡಯಟಿಷಿಯನ್ ಡಾಕ್ಟರ್ ಅಕ್ಷತಾ ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮನರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗಿನ ಸಂದರ್ಶನ. ಇಂದು ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ಸಂಜೆ 6:50 ರೈತತ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೈವಿಕ ನಿಯಂತ್ರಣ ಕುರಿತು ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನ. ಬಳಿಕ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. 7:45 ಇಂದು ರಾತ್ರಿ ಅರೆಭಾಷೆ ಐಸಿರಿ ಅಂಬಿಕಲ್ಲು ಸುಶೀಲಾ ಕುಶಾಲಪ್ಪ ಮತ್ತು ಪುದಿನೆರವನ ರೇವತಿ ರಮೇಶ್ ಅವರಿಂದ ಕೈಲು ಮುಹೂರ್ತ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೇಳೋಣ ಸ್ವರಮಾಧುರ್ಯ. ಮೊದಲಿಗೆ ಪುರಂದರದಾಸರ ಕೀರ್ತನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿ

ಕಿಟ್ಟಪ್ಪ ಸಿವಿ ಅವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇಲ್ಲಿಗೆ ಸ್ವರಮಾಧುರ್ಯ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನೆಪೋಲಿಯನ್ ಹೀಗೆಂದಿದ್ದಾರೆ, 1,00,000 ಬಂದೂಕುಗಳಿಗೆ ಹೆದರುವಷ್ಟು ನಾನು 3 ಪತ್ರಿಕೆಗಳಿಗೆ ಅಂಜುತ್ತೇನೆ.
1: ಶ್ರೇಷ್ಠ ಪುಸ್ತಕಗಳನ್ನು ಓದುವುದರಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೋರಂಜನೆ ಒದಗುವುದು, ಅದುವೇ ಶಾಶ್ವತ. ಇದು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿರುವ ಮಾತು.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
2: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಕೂಡ ಆಲಿಸಬಹುದು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರೆ ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
0: ಕೇಳಿದರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಈ ಕುರಿತು ರಿಜಿಸ್ಟರ್ಡ್ ಡಯಟಿಷಿಯನ್ ಡಾಕ್ಟರ್ ಅಕ್ಷತಾ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ರಾಷ್ಟ್ರೀಯ ಏಕತಾ ಪರ್ವ, ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಷೆ, ವಿನೂತನ ಆಟ ಪಾಠದ ಕೋಣೆ, ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟ್ರೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟ್ರೀಯ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳ

0: ಹೀಗಾಗಿ ಕೃಷಿ ಆಟ ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಷೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಐವರು ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆ ಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣ ಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಕಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985ರಿಂದ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ

0: ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮ ಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
1: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡು ಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರಹೊಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ. ಏಕೆಂದರೆ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಹುಲಿಗಳು ಪಾರಿಸರಿಕ ಮಟ್ಟಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿವೆ. ಆದರೆ ಮುಖ್ಯವಾದ ವಿಚಾರ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಅದಕ್ಕೆ ರೇಡಿಯೋ ಕಾಲರ್ ಹಾಕಬೇಕಾಗ್ತದೆ. ಹಿಂದೆ ಈ ತರಹದ ಪ್ರದೇಶಗಳಲ್ಲಿ ಹುಲಿಗಳಿದ್ವು. ಗಂಗಾವತಿ, ಸಂಡೂರು, ತುಮಕೂರಿನ ದೇವರಾಯಂದುರ್ಗ, ಮಾಗಡಿ ಈ ತರ ಎಷ್ಟೊಂದು ಚಿಕ್ಕ ಪುಟ್ಟ ಅಂದ್ರೆ ಆಗ ವಿಸ್ತಾರವಾಗಿ ಈ ಪ್ರದೇಶಗಳಲ್ಲಿ ಕಾಡಿದ್ವು. ಮತ್ತೆ ದೊಡ್ಡ ಕಾಡುಗಳಿಗೂ ಸಹ ಇವು ಸಂಪರ್ಕ ಹೊಂದಿದ್ವು. ಈಗಿನ ದಿನಗಳಲ್ಲಿ ಈ ಕಾಡುಗಳು ಬಹಳ ಪುಟ್ಟ ದ್ವೀಪಗಳಾಗಿವೆ. ಹಾಗಾಗಿ ಹುಲಿಗಳಿಗೆ ಇಲ್ಲಿ ಬಹಳ ದಿನ ಉಳಿದುಕೊಳ್ಳುವಂತಹ ಪ್ರದೇಶಗಳಾಗಿ ಉಳಿದಿಲ್ಲ. ದೊಡ್ಡ ಕಾಡು ಪ್ರದೇಶಗಳಿಗೂ ಇಲ್ಲಿನ ಸಂಪರ್ಕ ಇಲ್ಲ. ತನ್ನ ಅಂತಿಮವಾದ ಪ್ರದೇಶವನ್ನು ಎಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದು ಒಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
0: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ. ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕೃಷಿ ವಿನೂತನ ಆಟ ಪಾಠದ ಕೋಣೆ. ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟ್ರೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:49.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
6: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಮಡಿಕೇರಿಯ ಡಿ ಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು

0: ಕಬ್ಬಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ, ಮೊಗ್, ಇರಿಟ್ಟಿ.
10: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
3: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
12: ಅಯ್ಯಂಗೇರಿ ಗ್ರಾಮ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ವಿಶೇಷ ಪೂಜೆ, ಕ್ಷೀರಾಭಿಷೇಕ ನಡೆಯಲಿದೆ. ಅಲ್ಲದೆ ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಬಹುಮಾನ ನೀಡಲಾಗುವುದು. ಬೆಳಗಿನ ಉಪಹಾರ ವ್ಯವಸ್ಥೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಯ್ಯಂಗೇರಿ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ.
13: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
14: The number you've dialed is currently busy. Kindly
15: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
16: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
15: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
16: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
15: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901.

0: ಆಗಸ್ಟ್ 22ರಂದು ನಿಧನರಾದ ನಾಪೋಕ್ಲು ಕಲ್ಲುಮೊಟ್ಟೆ ತೆಲುಗು ಬಾಣಜಿಗರ ಗೌರಮ್ಮ ಅವರ ತಿಥಿ ಕರ್ಮಾಂತರ ಇದೇ 2ರಂದು. ನಾಳೆ ಬುಧವಾರ ರಾತ್ರಿ 8 ಗಂಟೆಗೆ ನಾಪೋಕ್ಲು ಕಲ್ಲುಮೊಟ್ಟೆಯ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ.
3: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಓಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಳ ಪ್ರತಾಪ್ ಬೆಳ್ಳಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
0: ಕೊಡವ ಅಸೋಸಿಯೇಷನ್ ಚೆಂಬೆಬೆಳ್ಳೂರು ಇಂಗಡ ಆದನಲ್ ಕೈಲ್ಪೋದು ಕಳಿಕೂಟ ಪಿಂಜ ತೆಂಗಿಕ್ ಬುಡಿಬೆಪ್ಪ ಪೈಪೋಟಿ ಇದೇ ಮೂಂದಾಂಗ ಬ್ಯಾಳಾಚ ಪೊಲಕ 8 ಗಂಟೆಂಜ ಚೆಂಬೆಬೆಳ್ಳೂರ್ಲು ನಡ್ಪ. ತೆಂಗೆ ಬುಡಿ ಪೈಪೋಟಿಲು ಕೂಡಿಯಾಡುವು ಅಂದು ಪೊಲಕ 10 ಗಂಟೆ ರೋಳಲು ಟೋಕನ್ ಅಡ್ತೋಂಡು. ವಿವರ ವಿವರಕ್ಕೆ ಕಾಲ್ 9448163365 ಇಲ್ಲೆಂಗಿ 9141790534. ನಾಡ್ರ ಮಾಜನೆಲ್ಲ ಬಂತು ಕೂಡಿಯಾಡೋಣಂದು ಚೆಂಬೆಬೆಳ್ಳೂರು ಕೊಡವ ಅಸೋಸಿಯೇಷನ್ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಸದಸ್ಯಂಗ ಕಟ್ಟಣಿತು.
2: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಓರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
2: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೆ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ಆಗಸ್ಟ್ 24ರಂದು ನಿಧನರಾದ ಪೇರೂರು ಗ್ರಾಮ ಅರಮನೆ ಪಾಲೆರ ಸುಬ್ಬಯ್ಯ ಸುಬ್ಬು ಅವರ ತಿಥಿ ಕರ್ಮಾಂತರ ಇದೇ 3ರಂದು ಗುರುವಾರ ಪೂರ್ವಾಹ್ನ 10 ಗಂಟೆಗೆ ಪೇರೂರು ಪಂದೆಟ್ನಲ್ಲಿರುವ ಸ್ವಗೃಹದಲ್ಲಿ ನಡೆದಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಶಾಂತಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
5: ಹೇ, ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
6: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
5: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
6: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೇ ಹೋಗೋಣ.
5: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
7: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers, D. Devaraja Aras Road, Mysuru.
8: ಕಾಕೋಟು ಪರಂಬ ಕೈಲ್ಪೋಳ್ದ ಸಂಗತರ ಆದ ನೆಲೆ ಸೆಪ್ಟೆಂಬರ್ 3 ನಾಳಾಂಕಿ ಮಜ್ಜನ ದಂಡ ಗಂಟಿರ ಮೀದ 76ನೇ ಕಾಲತರ ಕಳಿಪೈಪೋಟಿ ನಮ್ಮೆ ಕಾಕೋಟು ಪರಂಬ ಕಳಿಪರಂಬಲು ನಡಪ. ಅಧ್ಯಕ್ಷ ಮಂಡ್ಯಟಿರ ಸುರೇಶ್ ಅಯ್ಯಂಡ ಕೊರವು ಕಾರಿಕೆಲೆ ನಡಪ. ಈ ನಮ್ಮೆಲೆ ಅಪ್ಪ ನೆರವಂಡ ನಿವೃತ್ತ ಪ್ರೊಫೆಸರ್ ಕೋಡಿರ ಲೋಕೇಶ್ ಮೋಣಪ್ಪ, ಪಿಂಜ ಅಡ್ವೊಕೇಟ್ ಪಿಂಜ ನೋಟರಿ, ಶ್ರೀ ಮೇವಡ ಚಿನ್ನಪ್ಪ ಇವು ಮುಖ್ಯ ಬಿಂದುವಾಳ ಆಯಿತು. ಕೂಡಿಯಾಡುವ ಸರ್ವ ಸಾರ್ವಜನಿಕ ಬಿಂದುವ ಪಲತರ ಪೈಪೋಟಿಲು ಕೂಡಿಯಾಡಿತು. ನಮ್ಮ ರಶಸ್ಸಕ್ಕೆ ಕೈಕೂಟಕ್ಕು ಕೇಟಂಡಿತು ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂಣಚ್ಚ, ಕಾಕೋಟು ಪರಂಬ ಕೈಲ್ಪೋಳ್ದ ಸಂಘದ ಆಡಳಿತ ಮಂಡಳಿ.
9: ಕೊಡಗು

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ವಿರಾಜ್ಪೇಟರ ಕೂರ್ಗ್ ಮಾರ್ಕ್ಸ್ಮನ್ ರಾದನೆಲ್ ಕೈಲ್ಪೋದು ನಮ್ಮೆರ ಮಾರಿಪತ್ಲ ತೆಂಗೆಕ್ ಬುಡಿವೆಪ್ಪ ಪೈಪೋಟಿ ಇದೇ ಮೂಂದಾಂಗ ಬ್ಯಾಳಾಚ ಮಜ್ಜನ ದಂಡು ಗಂಟೆಂಜ ವಿರಾಜ್ಪೇಟರ ಜೂನಿಯರ್ ಕಾಲೇಜ್ ಕಳಿಪರಂಬುಲು ನಡಪ. ಅವರ ಮಾಹಿತಿಗ ಮೊಬೈಲ್ ನಂಬರ್ 8317397184 ನ ಸಂಪರ್ಕ ಚಿಡಲೊಂದು ಕೂರ್ಗ್ ಮಾರ್ಕ್ಸ್ಮನ್ ರ ಅಧ್ಯಕ್ಷಗಳನ್ನ ಡಾಕ್ಟರ್ ಎಂಸಿ ಕಾರ್ಯಪ್ಪಂಗ ಕಟ್ಟಂಡಿತು.
3: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers. D. Devaraja, Aras Road, Mysuru.
4: Antura Cook Wedding Planners. Mangalatra Utopachara.

0: ಕಾಳು ಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
1: ಹೊದ್ದೂರು ಕಬಡಕೇರಿ ಸ್ಪೋರ್ಟ್ಸ್ ಕ್ಲಬ್ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ತಾಲೂಕು ಯುವ ಒಕ್ಕೂಟ ಮಡಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ 51ನೇ ವಾರ್ಷಿಕ ಕೈಲು ಮುಹೂರ್ತ ಹಬ್ಬದ ಆಟೋಟಗಳ ಸ್ಪರ್ಧೆಯು ಇದೇ ತಾರೀಕು 9ರ ಗುರುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಂಘದ ಆಟದ ಮೈದಾನದಲ್ಲಿ ನಡೆಯಲಿದೆ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಆಯೋಜಕರು ಕೋರಿದ್ದಾರೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೇಳೋಣ ಭಾವಗೀತೆಯನ್ನ. ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಭಾವಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಪ್ರಜಾವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಖ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚೀನಾ ಮತ್ತು ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟಗಳನ್ನು ಹೊಂದಿರುವ ಈ ಒಕ್ಕೂಟದಲ್ಲಿ ಭಾರತವು 2017ರಿಂದ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ, ಸಂಪರ್ಕ ಮತ್ತು ಹೊಸ ಅವಕಾಶಗಳ ಕ್ಷೇತ್ರಗಳಲ್ಲಿ ಭಾರತದ ಆದ್ಯತೆಗಳನ್ನು ಪ್ರತಿಪಾದಿಸುವ ನಿರೀಕ್ಷೆ ಇದೆ. ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹಾಗೂ ಉಗ್ರವಾದದ ವಿರುದ್ದದ ಹೋರಾಟದಲ್ಲಿ ಯಾವುದೇ ಇಬ್ಬಗೆಯ ನೀತಿ ಇರಬಾರದು ಎಂದು ಪ್ರತಿಪಾದಿಸಲಿರುವ ಭಾರತ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿ

0: ಜೊತೆಗೆ ಸದಸ್ಯ ರಾಷ್ಟಗಳ ನಡುವಿನ ಸಂಪರ್ಕ ವೃದ್ಧಿ ಅಗತ್ಯ. ಆದರೆ ಈ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇದರ ಜೊತೆಗೆ ಎಸ್ಸಿಒ ರಾಷ್ಟಗಳ ಯುವಜನರಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಹೆಚ್ಚಿಸಲು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಅಗತ್ಯವನ್ನು ಭಾರತ ಪ್ರತಿಪಾದಿಸಲಿದೆ. ತಮ್ಮ ಎರಡು ದಿನಗಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ, ಇರಾನ್, ಕಿರ್ಗಿನ್ ಗಣರಾಜ್ಯಗಳು ಮತ್ತು ಆರ್ಮೇನಿಯಾ ದೇಶಗಳ ನಾಯಕರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಿದರು. ನಂತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸಿದ್ಧ 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಎಸ್ಸಿಒ ನಾಯಕರೊಂದಿಗೆ ಭಾಗವಹಿಸಿದರು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಅಮೆರಿಕ G20 ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯು ಜಾಗತಿಕ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹೆಚ್ಚುತ್ತಿರುವ ಸಾಲ, ವ್ಯಾಪಾರ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಗೆ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಕೆ ಚಾನ್ಸಲರ್ ಆಫ್ ದಿ ಎಕ್ಸ್ಚೇಕರ್ ಜಾನ್ ಹೀಲಿ ಅವರೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರದ ಕುರಿತು ಮಾತುಕತೆ ನಡೆಸಿದರು. ಈ ವರ್ಷ December 14-15 ಮಿಯಾಮಿಯಲ್ಲಿ ಪ್ರಮುಖ G20 ನಾಯಕರ ಶೃಂಗಸಭೆ ನಡೆಯಲಿದೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಅವರು ಈ ವೇದಿಕೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದು ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪ್ರಾಯೋಗಿಕ ಸಹಭಾಗಿತ್ವವನ್ನು ಮತ್ತಷ್ಟು ಮುನ್ನಡೆಸಲಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳುವಳಿಕೆ ಒಡಂಬಡಿಕೆಗೆ ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಹಾರ ಮತ್ತು ಜಾರ್ಖಂಡ್ ನಡುವಿನ ಈ ಒಡಂಬಡಿಕೆಯಿಂದ ಪೂರ್ವ ಭಾರತದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನೀರು ಹಂಚಿಕೆ ವಿವಾದಕ್ಕೆ ಪರಿಹಾರ ದೊರೆತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಕ್ವಾಡ ಆಚರಿಸಲಾಗುವುದು. ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಬಟ್ಟೆ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲಿಗಳ ಬಳಕೆಗೆ ಉತ್ತೇಜನ ನೀಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಚಿಲ್ಲರೆ ಆಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೇ ಅಥವಾ ಇನ್ನಷ್ಟು ಕಠಿಣ ನಿಯಮಗಳ ಮೂಲಕ ನಿಯಂತ್ರಿಸಬೇಕೇ ಎಂಬ ಕುರಿತು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ನಿನ್ನೆ ಕೋರಿದೆ. 2013ರಲ್ಲಿ ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕ್ರಮಗಳನ್ನು 6 ವಾರಗಳೊಳಗೆ ರೂಪಿಸುವಂತೆ ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ

0: ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಾದರಿ ಪುನರ್ವಸತಿ ಯೋಜನೆ ರೂಪಿಸುವ ಜೊತೆಗೆ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಭಾರತದ ಹಸಿರು ಅಭಿವೃದ್ಧಿಯನ್ನು ತ್ವರಿತಗೊಳಿಸುವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಆದ್ಯತೆ ನೀಡಿ ದೇಶಾದ್ಯಂತ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಮತ್ತು ಪಿಎಂ ಜನ್ಮನ್ ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ ಎರಡು ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವೀನ ವೇದಿಕೆಯಾಗಿ ಕಲ್ಪಿಸಿಕೊಂಡಿರುವ ಇಲಾಖಾ ಶೃಂಗಸಭೆಗಳ ಸರಣಿಯಲ್ಲಿ ಇದು ಮೊದಲನೆಯ ಶೃಂಗಸಭೆಯಾಗಿದೆ. ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ 39 ವರ್ಷದ ಮೆಸ್ಸಿ, ಇನ್ನು ಮುಂದೆ ತಾವು ಅರ್ಜೆಂಟೀನಾ ರಾಷ್ಟೀಯ ತಂಡದ ಜರ್ಸಿಯಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವಕಪ್ ಗೆಲುವು, 2 ಕೋಪಾ ಅಮೆರಿಕ ಪ್ರಶಸ್ತಿಗಳು ಹಾಗೂ ದೇಶದ ಪರ ದಾಖಲೆಯ 207 ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯೊಂದಿಗೆ ಮೆಸ್ಸಿ ಅಂತಾರಾಷ್ಟೀಯ ಅಂಗಳಕ್ಕೆ ವಿದಾಯ ಹೇಳಿದ್ದಾರೆ. ಇತ್ತೀಚೆಗೆ ಸ್ಪೇನ್ ವಿರುದ್ದ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನಿಂದಲೇ ನಿವೃತ್ತಿಯ ಆಲೋಚನೆ ಮನಸ್ಸಿನಲ್ಲಿತ್ತು ಹಾಗೂ ತಂದೆಯ ಅಗಲಿಕೆಯು ಈ ನಿರ್ಧಾರವನ್ನು ಕೈಗೊಳ್ಳಲು ಮತ್ತಷ್ಟು ಪ್ರೇರೇಪಿಸಿತು ಎಂದು ಮೆಸ್ಸಿ ತಿಳಿಸಿದ್ದಾರೆ. ರಾಷ್ಟೀಯ ತಂಡ ಹಾಗೂ ಅಭಿಮಾನಿಗಳೊಂದಿಗೆ ಹೊಂದಿದ್ದ ಭಾವನಾತ್ಮಕ ಸಂಬಂಧದಿಂದಾಗಿ ಈ ನಿರ್ಧಾರ ಅತ್ಯಂತ ನೋವಿನಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಧಾನ ಸುದ್ದಿ. ವಿರಾಜಪೇಟೆ ಹೆಗ್ಗಳ ಗ್ರಾಮ ಕರಳನ ಅಚ್ಚಪಂಡ ಪೂವಿ ಮಾಯವ್ವ ಅಂಗ ಇಂದು ಪಂಜತೆಗೆ ಮರಣಪಟ್ಟಿತು. ಅಳುವತ್ತು ದಂಡು ಬಯತ್ರ ಅಚ್ಚಪಂಡ ಪೂವಿ ಮಾಯಮ್ಮ ಅಂಗಡ ತಾಮನೆ ನೆಲ್ಜಿ ಚೆಟ್ಟಿಯಾರಂಡ ಆಕಿರಿಕರ್ಯ ಇಂದು ಮಜ್ಜನತ್ರ ಮೀದ ಒಕ್ಕ ಕ್ಯಾಕಳತ್ತು ನಡಪ. ಮೂಲತ ಪೆರ್ನಾಡು ನಾಂಗಲ ಕರಳನ ವಿರಾಜಪೇಟೆರ ಸುಂಕದಕಟ್ಟೆ ವಾಸೆಂಜ ಉಪ್ಪಚ್ಚ ಕುಟ್ಟಡ ಪೊನ್ನಪ್ಪ ಅಂಗ ನಿನಾದು ಮರಣಪಟ್ಟಿತು. ಮಾಜಿ ಪಟ್ಟಳಕಾರ 91 ಬಯತ್ರ ಉಪ್ಪಚ್ಚಕುಟ್ಟಡ ಪೊನ್ನಪ್ಪ ಅಂಡ ಆಕಿರಿಕಾರ್ಯ ಇಂದು ಮಜ್ಜನ ದಂಡಗಂಟಿಕ್ಕು ನಾಂಗಾಲತ್ತು ನಡಪಂದು ಒಕ್ಕಕಾರ ಅರ್ಚಿಟಿತು. ಕುಶಾಲನಗರ ನೇತಾಜಿ ಬಡಾವಣೆಯಲ್ಲಿ ವಾಸವಾಗಿರುವ ಅಮ್ಮಿಮನೆ ಗಣಪತಿಯವರ ಪತ್ನಿ ಕಮಲಾ ಗಣಪತಿಯವರು ಇಂದು ಮುಂಜಾನೆ ನಿಧನರಾದರು. 79 ವರ್ಷ ಪ್ರಾಯದ ಅಮ್ಮಿಮನೆ ಕಮಲಾ ಗಣಪತಿಯವರ ತವರು ಮನೆ ಬಾಡನ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಕುಶಾಲನಗರ ಗೌಡ ಸಮಾಜದ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಾಪೋಕ್ಲು ಹಳೆ ತಾಲೂಕು ನಿವಾಸಿ ದಿವಂಗತ ಟಿಎ ಆಲಿ ಹಾಜಿ ಅವರ ಪತ್ನಿ ಮರಿಯಮ್ಮ ಅವರು ನಿನ್ನೆ ನಿಧನರಾದರು. 75 ವರ್ಷ ಪ್ರಾಯದ ಮರಿಯಮ್ಮ ಅವರ ದಫನ ಕಾರ್ಯ ಇಂದು 10 ಗಂಟೆಗೆ ಹಳೆ ತಾಲೂಕು ಜುಮಾ ಮಸೀದಿಯ ಕಬರ್ಸ್ಥಾನದಲ್ಲಿ ನಡೆಯಲಿದೆ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
3: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.

0: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್. ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
1: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು. ಅದಂಗ ನಿಂಗಕ್ಕ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
5: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
3: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
6: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
7: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
11: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ ಓದಿಯುಂಡುಳ್ಳು ಬಟ್ಟಿರ ಪುಷ್ಪ ರಾಜಪ್ಪ. ಜನರ ಮನೆ ಮುಟ್ಟಕ್ಕೂ ಆಡಳಿತ ವ್ಯವಸ್ಥೆನ ಎತ್ತಿಚಿಡುವ ನಿಟ್ಟಿಲು ರಾಜ್ಯ ಸರ್ಕಾರ ಪುದಿಯದಾಯಿತು ಪ್ರಜಾಸೇವೆ ಅಭಿಯಾನತ್ನ ಇದೇ ತಿಂಗ ಅಂಜಿಲಿಂಜ ಶುರು ಮಾಡುವ. ಸಾರ್ವಜನಿಕಂಗ ತಂಗಡ ಸಾರ್ವಜನಿಕ ಕೆಲಸ ಕಾರ್ಬಾರಕ್ಕೆ ಕಾಲಗೆತ್ತನೆ ಸರ್ಕಾರಿ ಕಚೇರಿಗೂ ಓಡಿಕಳಿಪನ ನಿಪ್ಪಿಚಿಡುವ ಕಾಯಿತು. ಮುಖ್ಯಮಂತ್ರಿ DK ಶಿವಕುಮಾರ್ ಪುದಿಯ ಇಲಾಖೆನ ತೊರೆದಿತ್ತಂದು ಸರ್ಕಾರ ಹತ್ರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅರಿಚಿಟಿತು. ನೇರ ಆಡಳಿತ, ತ್ವರಿತ ಪರಿಹಾರ, ಪಾರದರ್ಶಕತೆ, ಸಾರ್ವಜನಿಕಂಗ್ ಮುಪ್ಪಡೆ ಮಾಹಿತಿ ಪಿಂಯ ಅರ್ಜಿ ಸಲ್ಲಿಕೆ ವ್ಯವಸ್ಥೆ, ಆಯಾ ಜಾಗತೆ ಸೇವೆ ಪಿಂಯ ಪರಿಹಾರ, ಪ್ರತಿ ಪದ್ನಾಚೆ ಮೂಂದ್ ಹಂತತ್ರ ಪರಿಶೀಲನಾ ವ್ಯವಸ್ಥೆ, ಮೇಲ್ಮನವಿ ವರದಿ ಸಲ್ಲಿಕೆ ಕೂಡ್ನನಿಕೆ, ಜನಳುಂಡು ಜನಕಾಯಿತು ಮಾಡಿನ ಈ ಕಾರ್ಯಕ್ರಮ ತಿಂಗತ್ರ ಆದ್ಯ ಪಿಂಯ ಮೂಂದನೆ ಚೆನಿಯಾಚೆ ಜಿಲ್ಲಾ ಉಸ್ತುವಾರಿ ಮಂತ್ರಿರ ಕೊರವು ಕಾರಿಕೆಯಲ್ಲಿ ನಡಪ. ದಂಡನೆ ಪಿಂಯ ನಾಲ್ಕನೇ ಚೆನಿಯಾಚೆ ಶಾಸಕಂಗಡ ಅಧ್ಯಕ್ಷತೆಯಲ್ಲಿ ತಾಲೂಕು ಪಿಂಯ ಹೋಬಳಿ ಮಟ್ಟದ ನಡಪ ಅಂದು ಡಾಕ್ಟರ್ ಶಾಲಿನಿ ಅವು ಮಾಹಿತಿ ಮಾಡಿತಂತೆ. ಪ್ರಜಾಸೇವೆ ಅಭಿಯಾನತ್ನ ಸಭೆರ ಮಾಹಿತಿನ 15 ದಿನ ಮುಪ್ಪಡೆ ಸಾರ್ವಜನಿಕಂಗಡ ಮನೆ ಮನೆಗೆ ಎತ್ತಿಚಿಡುವ ವ್ಯವಸ್ಥೆ ಉಂಡು ಎಂದು ಅವು ಒಣ್ಣಿತು. ಕುಶಾಲನಗರ ಪಟ್ಟಣ ಪಂಚಾಯತ್ ವ್ಯಾಪ್ತಿಲಿ ಬಪ್ಪ ಮುಳ್ಳು ಸೋಗೆ ಗುಮ್ಮನ ಕೊಲ್ಲಿ KSRTC ಬಸ್ ಸ್ಟ್ಯಾಂಡ್ ರಡ್ ಬಯತು ಬರಿ ಪಳೆಯ ಚತ್ತರ

0: ಪಕ್ಕ ಸುಮಾರು 76.0 ಕಿಲೋಮೀಟರ್ ಉದ್ದದ ಒಳಚರಂಡಿ ವ್ಯವಸ್ಥೆ ಮಾಡುವಕ ಆಡಳಿತಾತ್ಮಕ ಅನುಮೋದನೆ ಕಟ್ಟಿತ್ತು. ಇಕ್ಕಾಕಲೆ 4.5 ದಶಲಕ್ಷ ಲೀಟರ್ ಸಾಮರ್ಥ್ಯತ್ರ ಕೊಚ್ಚೆ ನೀರು ಶುದ್ಧೀಕರಣ ಘಟಕ ವೆಟ್ವೆಲ್ ಪೈಪ್ ಕಾಮಗಾರಿ ಪೂರ್ತಿಯಾಯಿತು. ಕುಶಾಲನಗರ ತರ ಕಾರ್ ಮಾಲೀಕರ ಸಂಘ ಬಡಾವಣೆಯಿಂದ ತೊಟ್ಟು ರಥಬೀದಿ ಪಿಂಜ ಗಣಪತಿ ದೇವಸ್ಥಾನ ತಿಂಜ ಕೊಪ್ಪ ಗೇಟ್ಗೆ ತನೆ 37 ಬಡಾವಣೆ ಕಾರ ತಂಗಡ ಮನೆ ತ್ಯಾಜ್ಯ ನೀರಿನ ಮಾತ್ರ ಪಟ್ಟಣತ್ರ ಚರಂಡಿಕ್ಕೆ ಬಿಡುವನಿಕೆ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಅಣ್ಣಿತ್. ಕರ್ನಾಟಕ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮತ್ರ ಆದನೆಯಲ್ಲಿ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮ ಇದೇ ತಿಂಗ ಆರಂಗ್ ಪೊಲಕವು 9:30 ವೈಪತ್ 5 ಗಂಟೆಗೆ ತನೆ ಬೆಂಗಳೂರ ಗೇಟ್ ನಂಬರ್ 4 ಅರಮನೆ ಪರಂಬಲು ನಡಪ. ವೈಯಕ್ತಿಕ ಸಮಾಲೋಚನೆ, ಸ್ಕಾಲರ್ಶಿಪ್, ಅರ್ಹತಾ ಮೌಲ್ಯಮಾಪನ, ವಿಶ್ವವಿದ್ಯಾಲಯ ಪ್ರವೇಶ, ವೀಸಾ, ಪಣಕಾಸು, ಆರೋಗ್ಯ ವಿಮಾ, ಭಾಷಾ ನೈಪುಣ್ಯತೆಗೆ ಸಂಬಂಧಪಟ್ಟನಿಕೆ, 75 ಅರ ಜಾಗತಿಕ ವಿಶ್ವವಿದ್ಯಾಲಯ ಕರ ಕೂಡಿಯ ಇರಾದೆ ಉಳ್ಳವು ಇದೇ ನಾಳಂಕೆ ಆರಂಡ ಉಳಲು ಸ್ಟಡಿ ಬೋರ್ಡ್ .kesdc.karnataka.com ಲಿಂಕ್ಲು ನೋಂದಣಿ ಮಾಡಿಯವನಿಕೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಅರ್ಚಿಟ್ಟಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ 19ನೇ ಕೊಡವ ಪುಸ್ತಕ ಪತ್ತಾಯ ತೊರ್ಪ ಕಾರ್ಯಕ್ರಮ ಗೋಣಿಕಪತ್ರ ಪಕ್ಕತ್ರ ಕೈಕೇರಿರ ಸವಿತಾ ಸಮಾಜತ್ತು ಇಂದು ಮಜ್ಜನ 3 ಗಂಟೆಗೆ ನಡಪ. ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಎಂಡ ಕೊರವುಕರಿಕೆಲು ನಡಪ ಪುಸ್ತಕ ಪತ್ತಾಯ ಸಮಾರಂಭತ್ತು ಶಾಸಕ ಪಿಂಜ ಮುಖ್ಯಮಂತ್ರಿರ ರಾಜಕೀಯ ಕಾರ್ಯದರ್ಶಿ ಅಜ್ಜಿಕುಟಿರ ಪೊನ್ನಣ್ಣ ಸವಿತಾ ಸಮಾಜದರ ಅಧ್ಯಕ್ಷ ಪಿಂಜ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಸದಸ್ಯನು ಆನ ನಾಯಂದಿರ ಶಿವಾಜಿ ಸಮಾಜದರ ಉಪಾಧ್ಯಕ್ಷ ಮುಡುವಂಡ ರಮೇಶ್ ನಿರ್ದೇಶಕ ತಾಪನೆರ ಸುರೇಶ್ ಮುಖ್ಯ ಬಿಂದುವಾಯಿತು ಕೂಡಿಯಾಡುವ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡುಕೂಟತ್ತು ಇದೇ ತಿಂಗ ನಾಲಾಂಗ್ ಬುಳ್ಳೇಚ ಪೊಲಕ 11 ಗಂಟೆಗೆ ಮಡಿಕೇರಿರ ಗಾಂಧಿ ಭವನತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡಪ. ಜಿಲ್ಲೆರ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ, ಶಾಸಕಾಂಗ, ಸಂಸದ, ಪರಿಷತ್ ಸದಸ್ಯ, ನಗರಸಭೆ, ಬೊರೆಬೊರೆ ಸಮಿತಿ, ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿಯ, ಜಿಲ್ಲಾಡಳಿತತ್ರ ಎಲ್ಲ ಅಧಿಕಾರಿಯ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಕೂಡ್ನನಿಕೆ ಇಲಾಖಾಧಿಕಾರಿಯ ಹಾಜರಿಪ್ಪ. ಜಿಲ್ಲೆಯಲ್ಲಿ 2025-26 ಪಿಂಜ 26-27 ಸಾಲಲು 899 ಆಹಾರ ಮಾದರಿನ ಚೀಫ್ ಫುಡ್ ಅನಾಲಿಸ್ಟ್ ಡಿವಿಷನ್ ಫುಡ್ ಲ್ಯಾಬೊರೇಟರಿ ಮೈಸೂರು ಇಲ್ಲಿ ಮಾಡಿದ ಪರೀಕ್ಷಾ ವರದಿಯಲ್ಲಿ 4 ಆಹಾರ ಮಾದರಿ ಅಸುರಕ್ಷಿತ, ದಂಡ ಆಹಾರ ಮಾದರಿ ಕಮ್ಮಿ ಗುಣಮಟ್ಟದ ಎಂದು ವರದಿ ಬಂತು. ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಮಾರುವ ಮಸಾಲೆ ಪದಾರ್ಥ ಚಾಕ್ಲೇಟ್ಸ್ ಅಂಗಡಿಯಲ್ಲಿ ನಡೆದ ತಪಾಸಣೆಯಲ್ಲಿ ಆಹಾರ ಪರವಾನಗಿ ಲೇಬಲಿಂಗ್ ನೇಮಪಾಲನೆ ಮಾಡುತ್ತದೆ ಕಂಡುಬಂದ ಹಿನ್ನೆಲೆಯಲ್ಲಿ ಸುಮಾರು 17 ಅಂಗಡಿಕಾರರ ಮೇಲೆ ಸೆಕ್ಷನ್ 50 ಪೋಲೆ ಪುಕಾರ್ ದಾಖಲೆ ಮಾಡಿತು. ಲಕ್ಷಕ್ಕೂ ಅವರ ದಂಡಪಣ ವಸೂಲಿ ಮಾಡಿತು ಎಂದು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಅಂಕಿತಾಧಿಕಾರಿ ಡಾಕ್ಟರ್ ಅನಿಲ್ ಧಾವನ್ ಅರಿಚಿಟ್ಟಿತು. ಅಬಕಾರಿ ಅಕ್ರಮ ಪ್ರಕರಣದ ಅಬಕಾರಿ ಇಲಾಖೆ ಮಡಿಕೇರಿ ಸೋಮರ್ಪೇಟೆ ಪಿಂಜ ವಿರಾಜಪೇಟೆ ವಲಯಿತು ಮುಟ್ಟುಗೋಲು ಮಾಡಿ ಅಂಡ 10 ವಾಹನತ್ನ ಬಹಿರಂಗ ಹರಾಜು ಇದೇ ತಿಂಗ 17 ಪೊಲಕ 11 ಗಂಟೆಗೆ ಆಯಾ ತಾಲೂಕು ಕಚೇರಿಯಲ್ಲಿ ನಡಪ. ಇರಾದೆ ಉಳ್ಳವು ಕೂಡಿಯಾಡೋಲೊಂದು ಮಡಿಕೇರಿ ಅಬಕಾರಿ ಉಪ ಆಯುಕ್ತಂಗ ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ನಿನ್ನೊಂದು ತಿಂಗಳಾಚ ಪೊಲಕ 8.5 ಗಂಟೆಗೆ ಆಕಿರಿ ಆನನಿಕೆ ಕೈಂಜ 24 ಗಂಟೆಯಲ್ಲಿ ಸರಾಸರಿ 5.82 ಮಿಲಿಮೀಟರ್ ಮಳೆಯಾಯಿತು. ತಾಲೂಕು ವಾರ ವಿವರ ಮಡಿಕೇರಿಯಲ್ಲಿ 12.20, ವಿರಾಜಪೇಟೆಯಲ್ಲಿ 2.40, ಪೊನ್ನಂಪೇಟೆಯಲ್ಲಿ 2.50, ಸೋಮರ್ಪೇಟೆಯಲ್ಲಿ 8.90 ಮಿಲಿಮೀಟರ್, ಕುಶಾಲನಗರತ್ತು 3.1 ಮಿಲಿಮೀಟರ್ ಮಳೆಯಾನ ವರದಿ ಬಂತು. ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಇಮ್ಯಾನುವಲ್ ಸಿಲ್ಕ್ಸ್ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
5: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ.

0: ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ, ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ ಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ ಟು ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದು.

0: ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
4: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
5: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
4: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದಿಂದ.

0: And expects rainfall activity to decrease after tomorrow, though isolated rain may continue in this month. Prakash Das for Akashvani News, Bhubaneswar.
1: Lionel Messi has announced his retirement from international football, bringing an end to a 21-year Argentina career that included a World Cup triumph, two Copa America titles, and a record 207 appearances for his country. Messi said the decision has been on his mind since the World Cup final defeat to Spain before the death of his father further convinced him it was time to step away. The 39-year-old revealed the decision in a statement posted on his official Instagram account, confirming that he would no longer wear the Argentina jersey after one of the most celebrated international careers in football history. Messi said the decision has been painful, particularly because of the emotional bond he has shared with the national team and Argentina's supporters throughout his career. And now for a look at today's newspapers, it's over to Shagun Chopra.
2: Thank you, Abhishek. Prime Minister Modi at the Shanghai Cooperation Organization Summit in Bishkek is noticed prominently by the dailies. The statesman quotes Prime Minister Modi telling Putin, end hostilities and pursue peace. Ensure peace, freedom of navigation, Prime Minister urges Iran, says the Hindu. SIR draft leaves out 47.7 lakh Delhi voters, informs the Asian Age. One nation, one time, India moves towards self-reliance in timekeeping, reports the Tribune, adding IST to be mandatory time reference from March. Singapore diplomat, Myanmar activist and Bangladeshi aid giver win Magsaysay Awards, reports the Indian Express. Messi closes the Argentina chapter, reports Hindustan Times. Football loses part of its soul as legend calls time on Argentine career after failure to defend World Cup crown and death of his father George, writes the Indian Express. And with that, it's back to you, Abhishek.
1: Thank you, Shagun. And now, before we end the bulletin, the headlines once again. Prime Minister Narendra Modi to address SCO summit in Kyrgyzstan's capital Bishkek today. Country's GDP grows 7.8% in the first quarter of the current financial year, beating RBI's projection of 7%. US describes India as dynamic, strong and resilient economy. New Delhi rejects Court of Arbitration award on Indus Water Treaty. Nepal rescuers blast hillside in search of hydropower workers as families wait anxiously. And Lionel Messi announces retirement from international football, ending legendary 21-year career with Argentina national team. And with that, we end the morning news. Have a nice day.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30.
4: ಈ ಕವಿತಾ ಬಾರೆ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
5: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
4: ಎಲ್ಲಿ ಬಿಸಾಕೋದು?
5: ಇಲ್ಲೇ ಮನೆ ಮುಂದೆ, ಆ ಕಡೆಗೆ ಬಿಸಾಡ್ಬಿಟ್ಟು.
4: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
5: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
4: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು, ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
5: ಅದು ಹೌದಲ್ವಾ. ಸೊ ನಾನು ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
4: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
5: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
4: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
5: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
4: ಆಯ್ತು ಕವಿತಾ, ಹಾಗೆ ಮಾಡು.
6: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
7: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು, ಸೂಕ್ಷ್ಮ ಮನಸ್ಸನ್ನ ಅರಿಯುವ

0: ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:33:14. ಇನ್ನು ಕೇಳೋಣ ಚಿತ್ರಗೀತೆಗಳನ್ನು. ಮೊದಲಿಗೆ ನಾ ಮೆಚ್ಚಿದ ಹುಡುಗಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಜಾನಕಿ. ವಿಜಯಭಾಸ್ಕರ್ ಅವರ ಸಂಗೀತ ಇರುವ ಈ ಗೀತೆಯನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್.

ಸಂಭ್ರಮ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರಮೇಶ್ ಚಂದ್ರ ಮತ್ತು ಅನುರಾಧ ಶ್ರೀರಾಮ್. ಈ ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಸೋನು ನಿಗಮ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಸೌಂದರ್ಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಸಂಗೀತ ಅಳವಡಿಸಿ ಬರೆದವರು ಹಂಸಲೇಖ. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದೊಂದು ಪ್ರಕಟಣೆ. ಕರ್ನಾಟಕ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ವಿದೇಶದಲ್ಲಿ ಅಧ್ಯಯನ ಸ್ಟಡಿ ಅಬ್ರಾಡ್ 2026 ಕಾರ್ಯಕ್ರಮವನ್ನು ಈ ತಿಂಗಳ 6ರಂದು ಬೆಳಗ್ಗೆ 9:30 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಗಾಯತ್ರಿ ವಿಹಾರ್ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ 75 ಹೆಚ್ಚಿನ ಜಾಗತಿಕ ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತಿದ್ದು 10 ಹೆಚ್ಚಿನ ದೇಶಗಳಲ್ಲಿ ಅವಕಾಶವನ್ನು ಅನ್ವೇಷಿಸಬಹುದಾಗಿದ್ದು, ಉನ್ನತ ಶಿಕ್ಷಣವನ್ನು ವಿದೇಶಗಳಲ್ಲಿ ಮುಂದುವರಿಸಲು ಆಸಕ್ತಿ ಇರುವವರು ದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಜಿಲ್ಲಾದ್ಯಂತ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯಬಹುದಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಈ ತಿಂಗಳ 6ರ ಒಳಗಾಗಿ ವೆಬ್ಸೈಟಿಗೆ ಹೋಗಿ ನೋಂದಾಯಿಸಿಕೊಳ್ಳಬಹುದು. ಈ ಕಾರ್ಯಕ್ರಮದ ಪ್ರಮುಖ ಸೇವೆಗಳು ವೈಯಕ್ತಿಕ ಸಮಾಲೋಚನೆ, ಸ್ಥಳದಲ್ಲೇ ವಿದ್ಯಾರ್ಥಿ ವೇತನ ಮತ್ತು ಅರ್ಹತಾ ಮೌಲ್ಯಮಾಪನ, ವಿಶ್ವವಿದ್ಯಾಲಯ ಪ್ರವೇಶ ಮಾರ್ಗದರ್ಶನ, ವೀಸಾ, ಹಣಕಾಸು, ಅರ್ಜಿ ಸಲ್ಲಿಕೆಯ ಸಹಾಯ, ಆರೋಗ್ಯ ವಿಮೆ ಹಾಗೆ ಭಾಷಾ ನೈಪುಣ್ಯತೆಗೆ ನೆರವನ್ನು ನೀಡಲಾಗುತ್ತೆ ಎಂದು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಕೊಡಗು ಜಿಲ್ಲೆ ಮಡಿಕೇರಿ ಪ್ರಕಟಣೆ ತಿಳಿಸಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಮ್ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ. ಏನಾನು ಮಮ್ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ. ಹೀನ ಮಾವುದುಮಿಲ್ಲ ಜಗದ ಗುಡಿಯೂಳಿಗದೆ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಹೀನ ಮಾವುದುಮಿಲ್ಲ ಜಗದ ಗುಡಿಯೂಳಿಗದೆ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ.

ಕೆಲಸದ ಮಹತ್ವದ ಬಗ್ಗೆ, ಕಾರ್ಯ ತೃಪ್ತಿಯ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಡಿವಿಜಿ ಅವರಿಗೆ. ನಮ್ಮನ್ನ ಈ ಜೀವನಕ್ಕೆ ಕಟ್ಟಿ ಹಾಕೋದೇ ಕೆಲಸ ಅಂತ ಅವರ ಅಭಿಪ್ರಾಯ. ಇದನ್ನೇ ಕಾಯಕವೇ ಕೈಲಾಸ ಅಂದ್ರು ಬಸವಣ್ಣ. ತುಕ್ಕು ಹಿಡಿದು ಹೋಗ್ಬೇಡ, ತೇದು ಹೋಗು ಅಂದ್ರು ವಿಶ್ವೇಶ್ವರಯ್ಯನವರು. ಈ ಮಾತುಗಳು ಎಷ್ಟೇ ಚರ್ವಿತ ಚರ್ವಣ ಆದ್ರೂ ಹೊಳಪನ್ನೇನು ಕಳಕೊಳ್ಳುವಂಥವಲ್ವೇ ಅಲ್ಲ. ಬಳಸಿದಷ್ಟು ನಿತ್ಯ ನೂತನ ಹೊಸ ಹೊಸ ಅರ್ಥ ದರ್ಶನ. ಏನಾನು ಮಾಡು ಕೈಗೆ ದೊರೆತು ಜುಗವ, ಪಾಲಿಗೆ ಬಂದ ಕೆಲಸವನ್ನ ಪ್ರೀತಿಯಿಂದ ಮಾಡು. ಕಾರ್ಯ ಸಾಫಲ್ಯದ ಜತೆಗೆ ಆತ್ಮತೃಪ್ತಿಯೂ ಸಿದ್ಧಿಸತ್ತೆ. ಇಷ್ಟಕ್ಕೂ ಕೆಲಸದಲ್ಲಿ ಚಿಕ್ಕದು ದೊಡ್ಡದು ಅಂತೇನಾದ್ರೂ ಭೇದ ಭಾವ ಇದೆಯೇ? ಹಾಲಿಗೆ ಹೆಪ್ಪಿಕ್ಕೋದು ಸಣ್ಣ ಕೆಲಸ ಅಂತ ಬಿಟ್ಬಿಟ್ರೆ ಮಾರನೇ ದಿನಕ್ಕೆ ಮೊಸರು ಎಲ್ಲಿ? ಹಾಗೆ ನಾನು ಮಾಡಿದ್ರೆ ಇಂಜಿನಿಯರ್ ಕೆಲಸನೇ, ಇಲ್ದಿದ್ರೆ ಕೆಲಸವೇ ಮಾಡಲ್ಲ ಅಂತ ಪಿ ಯು ಸಿ ಓದ್ದೋನೊಬ್ಬ ಸುಮ್ಮನ್ ಕೂತ್ಬಿಟ್ರೆ ಅವನನ್ನಕ್ಕೆ ಕಲ್ಲು. ಹಾಗಲ್ಲ, ಪ್ರತಿಯೊಂದು ಕೆಲಸ ಪ್ರಮುಖವೇ ಅವನವನ ಪಾಲಿಗೆ. ಅದನ್ನವನು ಶ್ರದ್ಧೆಯಿಂದ ಮಾಡಿ ಮುಗಿಸ್ಲೇಬೇಕು, ಯಾಕಂದ್ರೆ ಅವನ ಜೀವನ ಅವನಿಗೆ ಕೊಟ್ಟ ಗೌರವ ಅದು. ಒಂದು ಅಣೆಕಟ್ಟು ಕಟ್ಟುವಾಗ ತೋರಿಸುವಂಥ ಶ್ರದ್ಧೆನೇ ಒಂದು ಸೂಜಿಗೆ ದಾರ ಪೋಣಿಸೋದಕ್ಕೂ ತೋರಿಸಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ರು. ಒಂದು ನಿರ್ವಂಚನೆಯ ನಿಷ್ಕಾಮ ಕರ್ಮಯೋಗಕ್ಕೆ ಜೀವಂತ ಉದಾಹರಣೆ ನಮ್ಮ ಗಾಂಧೀಜಿ. ತಮ್ಮ ಮನೆ ಕೆಲಸ ಆಗಿರ್ಲಿ, ಸಮಯ ಬಂದ್ರೆ ಬೇರೆಯವ್ರ ಮನೆ ಬಚ್ಚಲನ್ನು ಗುಡಿಸ್ಬಿಡ್ತಿದ್ರು. ಅಲ್ಲಿ ಬಿದ್ದಿದ್ದ ಯಾರದೋ ಕೊಳೆ ಬಟ್ಟೆಗಳನ್ನ ಒಗೆದು ಶುಚಿ ಮಾಡ್ತಾ ಇದ್ರು. ಇಂಥ ಕಾರ್ಯಪ್ರೀತಿಯ ಜೊತೆಗೆ ಆತ್ಮವಿಶ್ವಾಸನೂ ಬೇಕೇ ಬೇಕು. ನಾನೇನು ಹುಲುಕಡ್ಡಿ ಅನ್ನುವಂತ ಹೀನಾಯ ಖಂಡಿತ ಬೇಡ, ಯಾಕಂದ್ರೆ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ. ಮುಂದೆ ಡಿವಿಜಿ ಹೃದಯಸ್ಪರ್ಶಿಯಾಗಿ ಹೇಳ್ತಾರೆ, ಇದು ಜಗದ ಗುಡಿಯ ಉಳಿಗ, ಇಲ್ಲಿ ಯಾವುದು ಹೀನವಲ್ಲ, ಯಾವುದು ತ್ಯಾಜ್ಯ ಅಲ್ಲ. ಹಾಗಾಗಿ ಪ್ರತಿಯೊಬ್ಬನಿಗೂ ಇಲ್ಲಿ ಅವನವನದೇ ಆದ ಜಾಗ ಇದೆ, ಕಾರ್ಯ ಕಾರಣ ಇದೆ.

ದಿನ ದಿನವು ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು. ದಿನ ದಿನವು ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ.

ಸೀಮಿತತೆಗಳನ್ನ ಸಂಕುಚಿತತೆಗಳನ್ನ ಮೀರಿ ಬೆಳೆದ ದೊಡ್ಡ ಜೀವ ಗುಂಡಪ್ಪ ಅವರು. ಅವರ ಪ್ರತಿ ಮಾತಲ್ಲೂ ಇದು ತಾತ್ವಿಕವಾಗಿ ವ್ಯಕ್ತವಾಗ್ತಾನೆ ಹೋಗುತ್ತೆ. ಎತ್ತರದೊಂದು ನೆಲೆಯಲ್ಲಿ ಸ್ವಸ್ಥವಾಗಿ ನಿಂತು ಜಗದ್ ವ್ಯಾಪಾರಗಳನ್ನ ಅವರು ಅವಲೋಕಿಸ್ತಾರೆ, ಚಿಂತನೆಗಳನ್ನ ಮಾಡ್ತಾರೆ ಮತ್ತು ತಮ್ಮ ಇಂಥ ಅನುಭವಗಳ ಬುತ್ತಿಯನ್ನ ನಮಗಾಗಿ ಕಟ್ಟಿಕೊಡ್ತಾರೆ. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ನೋಡಿ, ಈ ಜಗತ್ತು ಒಂದು ದೇಗುಲವಾಗಿ ಭಾಸವಾಗುತ್ತೆ ಅವರಿಗೆ. ಎಂಥ ದೈವಿಕ ಉಪಮಾನ! ದೈವ ಭಕ್ತಿಯನ್ನ ಕಾಯ ವಾಚ ಮನಸ ಮೈಗೂಡಿಸಿಕೊಂಡ

0: ಕಟ್ಟಿಕೊಡ್ತಾರೆ. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ. ನೋಡಿ, ಈ ಜಗತ್ತು ಒಂದು ದೇಗುಲವಾಗಿ ಭಾಸವಾಗುತ್ತೆ ಅವರಿಗೆ. ಎಂಥ ದೈವಿಕ ಉಪಮಾನ! ದೈವ ಭಕ್ತಿಯನ್ನ ಕಾಯ ವಾಚ ಮನಸ ಮೈಗೂಡಿಸಿಕೊಂಡ ವಿಶಾಲ ಹೃದಯಗಳಿಗೆ ಮಾತ್ರ ಇಂಥ ಕಲ್ಪನೆ, ಇಂಥ ಕವಿಭಾವ ಸಾಧ್ಯ. ಪ್ರಪಂಚ ಅನ್ನೋ ಈ ದೇವ ಮಂದಿರ ದಿನ ದಿನವೂ ಕುಸಿಯುತ್ತಂತೆ, ಮತ್ತೆ ಮತ್ತೆ ಕಟ್ಟಿಸಿಕೊಳ್ಳುತ್ತಂತೆ. ಇದು ವಾಸ್ತವ ತಾನೆ. ಭೂಕಂಪ, ಬಿರುಗಾಳಿ, ಪ್ರವಾಹ ಭೂಮಂಡಲವನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತವೆ. ಮನುಷ್ಯ ತನ್ನೆಲ್ಲ ಸಾಹಸದಿಂದ ಮತ್ತೆ ಅದನ್ನೆಲ್ಲ ಸರಿಪಡಿಸ್ತಾನೆ. ಹಾಗೆ ನೋಡಿದ್ರೆ ಈ ಮನುಷ್ಯ ಜೀವ ಕೂಡ ವಿಶ್ವದ ಒಂದು ಬಿಂದು ರೂಪವೇ. ಅವನೂ ಆಗಾಗ ರೋಗಗಳಿಂದ ಕುಸಿತಾನೆ ಇರ್ತಾನೆ, ಮತ್ತೆ ಮತ್ತೆ ಚೈತನ್ಯಶಾಲಿಯಾಗಿ ಎದ್ದು ನಿಲ್ತಾನೆ. ಈ ವಿಶಾಲ ವಿಶ್ವ ಒಂದು ಗುಡಿ ಆದ್ರೆ ಅಲ್ಲಿ ವಾಸಿಸುವ ನಾವೆಲ್ಲ ಈ ಗುಡಿಯ ಕೆಲಸದಾಳುಗಳು ಅಂತ ಭಾವಿಸ್ತಾರೆ ಡಿವಿಜಿ. ಊಳಿಗದಾಳುಗಳ ಕೆಲಸ ಏನು, ಕರ್ತವ್ಯ ಏನು? ಎಲ್ಲೇ ಇದ್ರು, ಹೇಗೇ ಇದ್ರು ಕೆಲಸ ಮಾಡ್ತಾ ಹೋಗ್ಬೇಕು. ಅದು ಅವರ ಪಾಲಿನ ಕರ್ಮ. ಕರ್ಮ ಅಂದ್ರೆ ಇಲ್ಲಿ ಕೆಲಸ ಅಷ್ಟೇ ಅಲ್ಲ, ಅದೇ ಅವರ ಧರ್ಮವೂ ಹೌದು, ಶಿವ ಮೆಚ್ಚುವ ಮರ್ಮವೂ ಹೌದು. ದೇವರು ಅಥವಾ ವಿಧಿ ಅಥವಾ ಜಗದೂಳಿಗ ನಮಗೆ ವಿಧಿಸಿರುವ ಜೀವನ ಧರ್ಮ ಇದಾಗಿರುವಾಗ ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಲ್ಲಿದ್ದರಲ್ಲೇ ಯಾವುದೆಂದರೆ ಅದೇ ಕರ್ತವ್ಯವನ್ನ ಮಾಡಿ ಪೂರೈಸಲೇಬೇಕು. ನಮ್ಮ ನಮ್ಮ ಜೀವನ ಸೌಂದರ್ಯವನ್ನ ನಾವೇ ನಿರ್ಮಿಸಿಕೊಳ್ಬೇಕು. ಜೀವನ ಭವ್ಯತೆ, ಜೀವನ ಗೌರವ, ಜೀವನೋತ್ಸಾಹ, ಜೀವನ ಪ್ರೀತಿ ಇವೆಲ್ಲ ಈ ರಸ ಋಷಿಯ ಬತ್ತಳಿಕೆಯಲ್ಲಿ ಎಂದೆಂದೂ ಅಳಿಯದ ಸಿರಿ ಸಂಪತ್ತು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದಸಿರಿ
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:09 ಸೆಕೆಂಡ್ಗಳು.
3: The number you've dialed is currently busy. Kindly try again.
4: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090128. ಏ, ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
5: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
4: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
5: ಅವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
4: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
2: ಆಕಾಶವಾಣಿ ಮಡಿಕೇರಿ, ಈಗ ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ HS ವೆಂಕಟೇಶ ಮೂರ್ತಿ ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ 103.1 ಮೆಗಾಹರ್ಟ್ಸ್. ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಸಮಯ 9:17. ಮುಂದೆ ಕೇಳೋಣ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗೀತೆಯನ್ನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಬಿಆರ್ ಛಾಯಾ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆಯನ್ನ ರಚನೆ ಎಂ ಗೋಪಾಲಕೃಷ್ಣ ಅಡಿಗ.

0: ಈ ಗೀತೆಯೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.

ಚಿತ್ರ ಚಿತ್ತಾರ. ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಬಾಲೇಡ ದಿವ್ಯಾ ಮಂದಪ್ಪ. ಶ್ರೋತೃಗಳೇ, ಈ ದಿನದ ವಿಶೇಷತೆ ಏನಂದ್ರೆ ವಿಶ್ವ ಪತ್ರ ಬರೆಯುವ ದಿನ. ಈ ದಿನದ ವಿಶೇಷತೆಯ ಬಗ್ಗೆ ತಿಳ್ಕೊಳ್ತಾ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಅರಮನೆ ಚಿತ್ರದ ಗೀತೆ ಹಾಡಿದ್ದಾರೆ ಕಾರ್ತಿಕ್ ಶ್ವೇತಾ, ಸಂಗೀತ ಗುರುಕಿರಣ್, ಸಾಹಿತ್ಯ ಕವಿರಾಜ್.

ಶ್ರೋತೃಗಳೇ, ಅಂಚೆ ಬಂದಿದೆ ಎನ್ನುವ ಮಾತು ಕೇಳಿದರೆ ಸಾಕು, ಇಡೀ ಮನೆಯಲ್ಲಿ ಒಂದು ಕುತೂಹಲ ಮೂಡುತ್ತಿದ್ದ ಕಾಲವೊಂದಿತ್ತು. ಪತ್ರ ಎಂದರೆ ಕೇವಲ ಕಾಗದವಲ್ಲ, ಅದು ಭಾವನೆಗಳ ಮೂಟೆ. ಅಂತಹ ಪತ್ರ ಸಂಸ್ಕೃತಿಯನ್ನು ಉಳಿಸಲು ಸೆಪ್ಟೆಂಬರ್ 1 ವಿಶ್ವ ಪತ್ರ ಬರೆಯುವ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆಸ್ಟ್ರೇಲಿಯಾದ ಖ್ಯಾತ ಛಾಯಾಗ್ರಾಹಕ ಮತ್ತು ಲೇಖಕ ರಿಚರ್ಡ್ ಸಿಂಪಿನ್ ಅವರು 2014 ಈ ದಿನವನ್ನು ಜಗತ್ತಿಗೆ ಪರಿಚಯಿಸಿದರು. ಪ್ರಪಂಚದಾದ್ಯಂತ ಕೈಬರಹ ಕಡಿಮೆಯಾಗುತ್ತಿದೆ, ಮಕ್ಕಳು ಮೊಬೈಲ್ ಕೀಬೋರ್ಡ್ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ ಎಂದು ಮನಗಂಡು ಅವರು ಈ ಜಾಗೃತಿ ದಿನವನ್ನು ಆರಂಭಿಸಿದರು. ಅಕ್ಟೋಬರ್ 9 ವಿಶ್ವ ಅಂಚೆ ದಿನವಾದರೆ ಸೆಪ್ಟೆಂಬರ್ 1 ಪತ್ರ ಬರೆಯುವ ಕ್ರಿಯೆ ಅಂತ ಮೀಸಲಾದ ದಿನವಾಗಿದೆ. ಈಗ ಕೇಳೋಣ, ಅರುಣರಾಗ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು, ಸಂಗೀತ ಎಂ ರಂಗರಾವ್, ಸಾಹಿತ್ಯ ದೊಡ್ಡರಂಗೇಗೌಡ.

ಕೇಳುಗರೆ, ಮಾನವನ ಸಂಸ್ಕೃತಿಯಲ್ಲಿ ಪತ್ರಕ್ಕೆ ವಿಶೇಷ ಸ್ಥಾನವಿದೆ. ತಂತ್ರಜ್ಞಾನ ಬೆಳೆಯುವ ಕಾಲದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಸುದ್ದಿ ತಲುಪಿಸಲು ಪತ್ರವೇ ಏಕೈಕ ಮಾರ್ಗವಾಗಿತ್ತು. ಹಿಂದೆ ರಾಜ ಮಹಾರಾಜರು ಸಂದೇಶ ಕಳಿಸಲು ಓಲೆಗರಿಗಳನ್ನು ಬಳಸುತ್ತಿದ್ರು. ತದನಂತರ ಅಂಚೆ ಇಲಾಖೆ ಬಂದಿತು. ಒಂದು ಪತ್ರಕ್ಕಾಗಿ ತಿಂಗಳುಗಟ್ಟಲೆ ಕಾಯುತ್ತಿದ್ದ ಕಾಲವಿತ್ತು. ಅಂಚೆಯವರು ಮನೆಗೆ ಬಂದಾಗ ಮನೆಯಲ್ಲಿ ಹಬ್ಬದ ವಾತಾವರಣವೇ ಇರುತ್ತಿತ್ತು. ಈ ಪತ್ರಗಳನ್ನ ಜನರು ಎಂದಿಗೂ ಕೂಡ ಭದ್ರವಾಗಿ ಇಟ್ಟುಕೊಳ್ಳುತ್ತಿದ್ದರು. ಚಿತ್ರ ಚಿತ್ತಾರವನ್ನ ಕೇಳುತ್ತಿರುವಿರಿ. ಬೇವು ಬೆಲ್ಲ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಂದ್ರಿಕಾ ಗುರುರಾಜ್. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಶ್ರೋತೃಗಳೇ, ಪತ್ರವು ಭಾವನೆಗಳ ದಾಖಲೆಯಾಗಿದೆ. ಕೈ ಬರಹದಲ್ಲಿ ಬರೆಯುವಾಗ ನಮ್ಮ ಮನಸ್ಸು ಹೆಚ್ಚು ಕೇಂದ್ರೀಕೃತವಾಗಿರುತ್ತೆ, ಕೈ ಬರಹವನ್ನ ಉಳಿಸುತ್ತೆ ಮತ್ತು ಸುಧಾರಿಸುತ್ತೆ. ಪತ್ರವು ಒಂದು ನೆನಪಿನ ಕಾಣಿಕೆ, ಮೊಬೈಲ್ ಸಂದೇಶ ಅಳಿಸಿ ಹೋಗ್ಬೋದು, ಆದರೆ ಪತ್ರಗಳ ವರ್ಷಗಳ ಕಾಲ ಉಳಿಯುತ್ತೆ. ದೊಡ್ಡವರಿಗೆ, ಸೈನಿಕರಿಗೆ, ಶಿಕ್ಷಕರಿಗೆ ಬರೆದ ಒಂದು ಪತ್ರ ಅವರಿಗೆ ಹೇಳಲಾಗದಷ್ಟು ಸಂತೋಷವನ್ನು ನೀಡ್ತಾ ಇತ್ತು. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕೈ ಬರಹದ ಪತ್ರದ ಜಾಗವನ್ನು ಯಾವುದು ಕೂಡ ತುಂಬಲಾರದು. ಕಲ್ಯಾಣಿ ಚಿತ್ರದ ಗೀತೆಯನ್ನು ಕೇಳೋಣ. ಕೆ ಕಲ್ಯಾಣ್ ಅವರು ಸಂಗೀತ ನೀಡಿ ಬರೆದಿರುವ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಉತ್ತಮವಾದಂತಹ ಪತ್ರ ಬರೀಬೇಕು ಅಂದರೆ ನಾವು 5 ಅಂಶಗಳನ್ನು ನೆನಪಿನಲ್ಲಿಟ್ಕೋಬೇಕು. ಮೊದಲನೇದಾಗಿ ಸ್ಪಷ್ಟತೆ ಇರಬೇಕು, ವಿಷಯ ನೇರವಾಗಿ ಅರ್ಥವಾಗಬೇಕು. ನಂತರ ಅನಗತ್ಯ ಪತ್ರದಲ್ಲಿ ಬರೀಬಾರದು, ಸಂಕ್ಷಿಪ್ತತೆಯಿಂದ ಬರೀಬೇಕು. ಹಾಗೆ ಗೌರವದ ಸಂಬೋಧನೆ ಇರಬಹುದು ಅಥವಾ ಕಾಗುಣಿತ ತಪ್ಪಿಲ್ಲದೆ ಬರವಣಿಗೆ ಇರಬಹುದು. ಹಾಗೆ ದಿನಾಂಕ, ವಿಳಾಸ, ಸಹಿ ಇದೆಲ್ಲವೂ ಕೂಡ ಒಂದು ಪತ್ರದ ಮುಖ್ಯ ಭಾಗವಾಗಿರುತ್ತೆ. ಪತ್ರವೆಂದರೆ ಕೇವಲ ಕಾಗದವಲ್ಲ, ಅದು ಮನಸ್ಸಿನ ದಾಖಲೆ. ದೂರದಲ್ಲಿರುವವರನ್ನ ಹತ್ತಿರ ಮಾಡುವ ಸೇತುವೆ ಕೂಡ ಹೌದು. ಇಂದು ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಕೂಡ ಕೈ ಬರಹದ ಪತ್ರದಲ್ಲಿರುವ ಆತ್ಮೀಯತೆ ಇಮೇಲ್ ಅಥವಾ ಮೆಸೇಜ್ಗಳಲ್ಲಿ ಇಲ್ಲ. ನಿಮ್ಮ ಪ್ರೀತಿಸುವೆ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ, ಸಂಗೀತ ರಾಜೇಶ್ ರಾಮನಾಥನ್, ಸಾಹಿತ್ಯ ಕೆ ಕಲ್ಯಾಣ್.

ವಿಶ್ವ ಪತ್ರ ಬರೆಯುವ ದಿನವು ನಮಗೆ ಮರೆತು ಹೋದ ಆ ಸುಂದರ ಅಭ್ಯಾಸವನ್ನ ಮತ್ತೆ ನೆನಪಿಸುತ್ತದೆ. ಈ ದಿನದಂದು ನಾವೆಲ್ಲರೂ ಕೂಡ ಕನಿಷ್ಠ ಒಂದು ಪತ್ರವನ್ನಾದರೂ ಬರೆದು ನಮ್ಮವರಿಗೆ ಖುಷಿ ಕೊಡೋಣ ಅಂತ ಹೇಳ್ತಾ ಇಂದಿನ ಚಿತ್ರಚಿತ್ತಾರವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಪೌಡಂಡ ಡೇಸಿ ರೋಷನ್. ಕೇಳುಗರೇ, ಗಮನಿಸಿ, ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಕುರಿತು ರಿಜಿಸ್ಟರ್ಡ್ ಡಯಟೀಷಿಯನ್ ಡಾ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನವಿದೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾ ಗಿರೀಶ್ ಬಾಬು ಎನ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಮಯ ಸರಿಯಾಗಿ 10 ಗಂಟೆ. ಇನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಜಿಎಸ್ ಕಮಲ ಹಾಗೂ ಜಿಎಸ್ ರಾಜಲಕ್ಷ್ಮಿ ಅವರಿಂದ ದ್ವಂದ್ವ ಹಾಡುಗಾರಿಕೆಯನ್ನು ಕೇಳೋಣ. ಮೊದಲಿಗೆ ಪುರಂದರದಾಸರ ಕೀರ್ತನೆ, ವಸಂತರಾಗ ಆದಿತಾಳ.

ಪ್ರಿಯ ಕೇಳುಗರೆ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿಎಸ್ ಕಮಲಾ ಹಾಗೂ ಜಿಎಸ್ ರಾಜಲಕ್ಷ್ಮಿ ಅವರಿಂದ ದ್ವಂದ್ವ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಕೊನೆಯಲ್ಲಿ ಕೇಳೋಣ ಪುರಂದರದಾಸರದ್ದೇ ಮತ್ತೊಂದು ಕೀರ್ತನೆ, ನೀನೇ ದಯಾಳು, ವಾಗ್ಧೀಶ್ವರಿ ರಾಗ, ಮಿಶ್ರ ಛಾಪು ತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿಎಸ್ ಕಮಲಾ ಹಾಗೂ ಜಿಎಸ್ ರಾಜಲಕ್ಷ್ಮಿ ಅವರಿಂದ ದ್ವಂದ್ವ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಈಗ ಸಮಯ 10:32:04 ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ದಬಾಂಗ್ 3 ಚಿತ್ರಕ್ಕಾಗಿ ಸಲ್ಮಾನ್ ಅಲಿ ಹಾಗೂ ಮುಸ್ಕಾನ್ ಹಾಡಿರುವ ಗೀತೆಯನ್ನ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಜಿದ್ ವಾಜಿದ್, ಸಾಹಿತ್ಯ ಸಮೀರ್ ಅಂಜಾನ್ ಹಾಗೂ ಸಾಜಿದ್ ಅವರದ್ದು.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಬೆಳಿಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
1: ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಈಗ ಸಮಯ 10:42. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳೋಣ ಪ್ರಭಾ ಠಾಕೂರ್ ಅವರ ಸಾಹಿತ್ಯಕ್ಕೆ ಉತ್ತಮ್ ಸಿಂಗ್ ಸಂಗೀತ ಅಳವಡಿಸಿರುವ ಕಚ್ಚಿ ಸಡಕ್ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹಣ್ ಮನಗಳಿಗೆ ಅನಿಸಬಹುದು ಕಾನನ ಕೌತುಕ, ಕಾನನ ಕೌತುಕ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 10:50. ಗಾನಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳೋಣ ಲಾಪತಾ ಲೇಡೀಸ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನು. ಈ ಗೀತೆಯ ರಚನೆ ಸ್ವಾನಂದ್ ಕಿರಿಕಿರೆ ಅವರದ್ದು. ರಾಗ ಸಂಯೋಜನೆ ಮಾಡಿದ್ದಾರೆ ರಾಮ್ ಸಂಪತ್.

0: ಕರೆಯ ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ, ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯವಿರುವ ಧುರಂಧರ್ ಚಿತ್ರದ ಗೀತೆಯನ್ನ. ಸಂಗೀತ ಸಂಯೋಜನೆ ಮಾಡಿ ಅರಿಜಿತ್ ಸಿಂಗ್ ಹಾಗೂ ಅರ್ಮಾನ್ ಖಾನ್ ಅವರೊಂದಿಗೆ ಹಾಡಿದ್ದಾರೆ ಶಾಶ್ವತ್ ಸಚ್ದೇವ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ಬಿಟ್ಟು.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು, ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನು ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ 11:03:25. ಇನ್ನು ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ಗಾಳಿಪಟ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದ್ದು.

ಅನೂಪ್ ಭಂಡಾರಿ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ರಂಗಿತರಂಗ ಚಿತ್ರದ ಗೀತೆಯನ್ನ ಇನ್ನು ಮುಂದೆ ಕೇಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ಇಂಚರ ರಾವ್.

ಮುಂದಿನ ಗೀತೆಯನ್ನ ಹಾಡಿದ್ದಾರೆ ಹರಿಚರಣ್. ಚಿತ್ರ ಪುಷ್ಪಕ ವಿಮಾನ, ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ರಾಗ ಸಂಯೋಜನೆ ಚರಣ್ ರಾಜ್ ಎಂಆರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈಗ ಸಮಯ 11:15:20. ಮುಂದಿನ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ, ಚಿತ್ರ ಕೃಷ್ಣಂ ಪ್ರಣಯಂ ಸಖಿ, ಹಾಡಿದವರು ರಕ್ಷಿತಾ ಸುರೇಶ್.

ಅಮೆರಿಕ ಸುರೇಶ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಶಿವು ಪಾರು ಚಿತ್ರದ ಗೀತೆಯನ್ನ ಇನ್ನು ಮುಂದೆ ಕೇಳೋಣ. ಮೂಡಿಬರುವ ಧ್ವನಿಗಳು ನವೀನ್ ಸಜ್ಜು ಹಾಗೂ ಶಮಿತಾ ಮಲ್ನಾಡ್ ಅವರದ್ದು.

ಇನ್ನು ಮುಂದೆ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿ ತನನಂ ತನನಂ ಚಿತ್ರದ ಗೀತೆಯನ್ನು. ಸಂಗೀತ ಹಾಗೂ ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು.

ಪ್ರಿಯ ಕೇಳುಗರೇ, ಈ ಮಧ್ಯಾಹ್ನ ಈ ಸಂಜೆಯ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲ್ ಅವರೊಂದಿಗೆ ಸಂದರ್ಶನವಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:30.

ಆಗಲಿದೆ. ಇನ್ನು ದೆಹಲಿಯ ವಿಜ್ಞಾನ ಭವನದಲ್ಲಿ ಕೇಂದ್ರ ಗೃಹ ಸಚಿವರಾದ ಶ್ರೀಯುತ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವ ಸಶಸ್ತ್ರ ಸೀಮಾಬಲ ಪದಗ್ರಹಣ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಲಿದ್ದೀರಿ.

0: हम आकाशवाणी दिल्ली के इंद्रप्रस्थ चैनल से बोल रखे हैं, आइए सुनते हैं फिल्म से।
1: ಇದುವರೆಗೂ ಇನ್ವೆಸ್ಟರ್ ಸೆರೆಮನಿಯ ನೇರ ಪ್ರಸಾರವನ್ನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೂ ಕೇಳಿದಿರಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:31.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
5: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳಕ್ಕೆ ಹೊರಟಿದೀವಿ.
6: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
5: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
4: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
0: ಈಗ ಒಂದೆರಡು ಪ್ರಕಟಣೆಗಳನ್ನು ಗಮನಿಸೋಣ ಶ್ರೋತೃಗಳೇ. ಮಡಿಕೇರಿ ECHSನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರ ಗಮನಕ್ಕೆ ನಾಡಿದ್ದು 3ನೇ ತಾರೀಕಿನಂದು ಕೈಲ್ ಮುಹೂರ್ತ ಹಬ್ಬದ ಪ್ರಯುಕ್ತ ECHS ಮುಚ್ಚಲ್ಪಟ್ಟಿರುತ್ತೆ ಅಂತ ECHS ಪ್ರಕಟಣೆಯಲ್ಲಿ ತಿಳಿಸಿದೆ. ಎರಡು ಸಾವಿರದ 25-26ನೇ ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು 2ನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನ ಮಂಜೂರು ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನ ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು ನವೆಂಬರ್ 15ನೇ ತಾರೀಕಿನ ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಿಳಿಸಿದ್ದಾರೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಮೂಲಕ 2026-27ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ಉದ್ದಿಮೆದಾರರಿಗೆ ಶೇಕಡ 60%ರಷ್ಟು ಸಹಾಯಧನ ಕಾರ್ಯಕ್ರಮಗಳಡಿ ಸೌಲಭ್ಯ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಈ ಕೆಳಗಿನಂತಿದೆ. ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯೋಮಿತಿಯನ್ನು ಪೂರೈಸಿರಬೇಕು. ಹೊಸ ಘಟಕಗಳಿಗೆ ಯೋಜನಾ ವೆಚ್ಚದ ಶೇಕಡ 60%ರಷ್ಟು ಸಹಾಯಧನವನ್ನು ನೀಡಲಾಗುತ್ತೆ. ಕೇವಲ ದುಡಿಮೆ ಬಂಡವಾಳ ಪಡೆದ ಘಟಕಗಳು ಸಹಾಯಧನ ಪಡೆಯಲು ಅರ್ಹರಲ್ಲ. 2025-30ರ ಕೈಗಾರಿಕಾ ನೀತಿ ಅನ್ವಯ ಅರ್ಹ ಇರುವ ಕೈಗಾರಿಕಾ ಚಟುವಟಿಕೆಗಳಿಗೆ ಮಾತ್ರ ಅವಕಾಶವಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೋಹಿನೂರು ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ ಇಲ್ಲಿ ಸಂಪರ್ಕಿಸಬಹುದಾಗಿದೆ. ಪ್ರಿಯ ಕೇಳುಗರೇ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನವಿದೆ. ಈ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಜೈವಿಕ ನಿಯಂತ್ರಣ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನ.

ಅನಂತರ ಕೃತಿ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ಇನ್ನು ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ಜನರ ಜೀವನ ಶೈಲಿಗೆ ಒತ್ತಡ ಹೆಚ್ಚಾಗಿದೆ, ಒತ್ತಡದಿಂದ ಖಿನ್ನತೆ, ಖಿನ್ನತೆಯಿಂದ ಆತ್ಮಹತ್ಯೆ ಕಡೆಗೆ ಹೆಚ್ಚಿನ ಜನರು, ಅದರಲ್ಲೂ ಹದಿಹರೆಯದವರಲ್ಲಿ ಮತ್ತು ವಯಸ್ಕರಲ್ಲಿ ಸಮಸ್ಯೆ ಕಾಡುತ್ತಾ ಇದೆ. ಹಾಗಾದರೆ ಈ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳೇನು, ಸ್ವರೂಪಗಳೇನು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದವರು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
1: ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ ಜೊತೆ ಡಾಕ್ಟರ್ ಗಿರೀಶ್ ಬಾಬು ಅವರು ಇದ್ದಾರೆ. ಇವರು ಮನೋವೈದ್ಯರು, ಹುಬ್ಬಳ್ಳಿ ಧಾರವಾಡದಲ್ಲಿ ಮನೋಶಾಂತಿ ಚಿಕಿತ್ಸಾಲಯವನ್ನ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ.
2: ನಮಸ್ಕಾರ.
1: ಸರ್, ಇವತ್ತಿನ ದಿನದೊಳಗ ಈ ಮಾನಸಿಕ ಆತಂಕ ಅಥವಾ ಮಾನಸಿಕ ಒತ್ತಡ ಒಂದು ಜೀವನ ಶೈಲಿಯ ಭಾಗ ಆಗ್ಬಿಟ್ಟದ. ಈಗ ಮಗುವಿಗೆ ಒಂದು LKG ಅಥವಾ ನರ್ಸರಿಗೆ ಹಾಕಿದ್ರ ಆ ಮಗು ಕೂಡ ಒತ್ತಡದೊಳಗದ. ಅದು ಅಲ್ಲಿನೂ ಕೂಡ ಹೋಮ್ವರ್ಕ್ ಕೊಡ್ತಿರ್ತಾರ, ಅದಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಇರ್ತದ. ಅದೇ ರೀತಿ ವಯೋವೃದ್ಧರು, ಅವರಿಗೂ ಕೂಡ ಒಂದ್ ರೀತಿಯ ಒತ್ತಡ ಅದ. ಹದಿಹರೆಯದೊಳಗಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ, ಅವರು ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಬೇಕು, ಓದ್ಬೇಕು, ಜೀವನವನ್ನ ರೂಪಿಸ್ಕೋಬೇಕು, ಅವರಿಗೂ ಒತ್ತಡ ಅದ. ಇನ್ನು ಮಹಿಳೆಯರಾದ್ರ ಅವರಿಗೂ ತಮ್ಮ ಅಸ್ತಿತ್ವವನ್ನ ಕಾಯ್ಕೊಳ್ಬೇಕು, ಏನೋ ಕೆಲಸ ಮಾಡ್ಬೇಕು, ತಮ್ಮಂತಾವು ನೋಡ್ಕೊಳ್ಬೇಕು, ಕುಟುಂಬನು ನೋಡ್ಕೊಳ್ಬೇಕು, ಅವ್ರಿಗೂ ಒತ್ತಡ ಅದ. ಈ ಮಾನಸಿಕ ಒತ್ತಡ ಬೇರೆ ಬೇರೆ ಹಂತದಲ್ಲಿ ಬರ್ತದೆ. ಈ ಮಾನಸಿಕ ಒತ್ತಡ ನಮಗ ಬೇಕೋ ಬೇಡೋ, ಕೆಲವು ತಜ್ಞರು ಹೇಳ್ತಾರ ಸ್ವಲ್ಪ ಇದ್ರ ಜೀವನ ಸಾಕ್ತದ, ಅದು ಬೇಕೇ ಬೇಕು ಅಂತ ಹೇಳಿ. ನೀವೇನಂತೀರಿ, ಮಾನಸಿಕ ಒತ್ತಡದ ಬಗ್ಗೆ ಏನ್ ಹೇಳ್ತೀರಿ ನೀವು?
2: ಒಳ್ಳೆ ಪ್ರಶ್ನೆ. ಒತ್ತಡ ಒಂದು ಜೀವನದ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ತಮ್ಮ ಸಮಯಾವಧಿಯಲ್ಲಿ ಕಳೀತಾರೋ ಅವಾಗ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಯ ಒಂದು ಒತ್ತಡದಲ್ಲಿ ಇರ್ತಾರೆ, ಅದೇ ಹದಿಹರೆಯದಲ್ಲಿ ಮತ್ತು ವಯಸ್ಕರರು ವಯೋವೃದ್ಧರು. ಹಂತ ಹಂತವಾಗಿ ನಾವು ದೇಹದ ಬದಲಾವಣೆಗಳಾದಂಗೆ ಮನಸ್ಸಿನಲ್ಲೂ ಬದಲಾವಣೆಗಳಾಗ್ತಾ ಇರ್ತವೆ. ಪ್ರತಿಯೊಬ್ಬರ ಜೀವನದ ಒಂದು ಉದ್ದೇಶ ಏನು ಅಂದ್ರೆ ಈಗಿರೋ ಪರಿಸ್ಥಿತಿಗೆ ಒಗ್ಗುತ್ತಾ ಹೋಗ್ಬೇಕಂದ್ರೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ, ಒಪ್ತಾ ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಬದಲಾದಾಗ ಬರೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಶಾಲೆಗಳಲ್ಲಿ ನೋಡಿದಾಗ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಶಾಲೆಯಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡ್ತಾರೆ, ಪಾಠ ಕಲಿತಾರೆ. ಪರೀಕ್ಷೆ ಬಂದಾಗ ಅವ್ರಿಗೆಲ್ಲ ಒಂದ್ ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒತ್ತಡ ಇರ್ತದೆ. ಈ 10ನೇ ತರಗತಿ ಆಗ್ಲಿ, 12ನೇ ತರಗತಿ ಆಗ್ಲಿ, ಅಥವಾ ನೀಟ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಒತ್ತಡಗಳು ಯಾಕೆ ಜಾಸ್ತಿ ಆಗ್ತವೆ ಅಂದ್ರೆ ಅವ್ರಿಗೆ ತುಂಬಾ ಜನ ಇರ್ತಾರೆ, ಸಮಯ ಕಡಿಮೆ ಇರ್ತದೆ, ವಿಷಯಗಳನ್ನು ನೆನ್ಪಿಟ್ಕೋಬೇಕು ಮತ್ತೆ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಈ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅವರಿಗೆ ನನ್ನ ಕೈಲಿ ಆಗ್ತದೋ ಇಲ್ವೋ ಅನ್ನೋದೊಂದು ಆಗ್ಲಿ, ಅಥವಾ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಈ ಕೆಲವು ಪರೀಕ್ಷೆಗಳಲ್ಲಿ ಆಗ್ತಿರೋ ಒಂದು ಅವ್ಯವಹಾರಗಳಿಂದ ಕೆಲವು ಮಕ್ಕಳು ಪ್ರೊಫೆಷನಲ್ ಲೆವೆಲ್ಗೆ ಹೋದಾಗ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅದೇನಾಗ್ತದೆ ಅಂದ್ರೆ ಅಲ್ಲಿ ಅನ್ಸರ್ಟನಿಟಿ, ಅಂದ್ರೆ ಯಾವುದು ಸೂಕ್ತವಾಗಿ ಹಿಂಗೆ ಆಗುತ್ತೆ ಅನ್ನೋದು ಇರುವುದಿಲ್ಲ. ಅವಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ತಳಮಳ ಬರ್ತದೋ ಇಲ್ವೋ, ಆಗ್ತದೋ ಇಲ್ವೋ, ಆ ಒಂದು ಪರಿಸ್ಥಿತಿಯಿಂದ ಮನಸ್ಸಿನಲ್ಲಿ ಸಹಜವಾಗಿ ತಳಮಳ ಶುರುವಾಗ್ತದೆ. ಆ ತಳಮಳ ಶುರುವಾಗೋದಕ್ಕೆ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದ ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯಕತೆ. ಅಂದ್ರೆ ನಾವು ಬೆಳಗ್ಗೆಯಿಂದ ಸಂಜೆ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಏನಾದರೂ ಒಂದು ಕಲಿತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು, ಬದಲಾವಣೆಗಳು ಅವಶ್ಯಕತೆಗಳಿರ್ತವೆ, ನಾವು ಅದಕ್ಕೆ ಹೊಂದ್ಕೊಂತ ಹೋಗ್ಬೇಕು. ಆ ಹೊಂದ್ಕೊಂತ ಹೋಗೋದೇ ಜೀವನದ ಒಂದು ಗುರಿ. ಸೊ ಒತ್ತಡ ಒಂದು ಹಂತದಲ್ಲಿ ಅವಶ್ಯಕತೆ ಇರ್ತದೆ, ಅದನ್ನ ನಾವು ತೆಗಿಲಿಕ್ಕೆ ಆಗುದಿಲ್ಲ, ಇನೆವಿಟೇಬಲ್ ಅಂತ ಹೇಳ್ತೀವಿ. ಯು ಸ್ಟ್ರೆಸ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ? ಡಿಸ್ಟ್ರೆಸ್ ಅಂದ್ರೆ ಒತ್ತಡ ಯಾವಾಗ ಅಪಾಯಕಾರಿ ಆಗ್ತದೆ ಅನ್ನೋದ್ರ ಕಡೆ ಹೋಗ್ಬೇಕಾಗ್ತದೆ. ಆ

0: ಯಾಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿಕೊಂಡು ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದನ್ನ ನೋಡ್ಬೇಕಾಗ್ತದೆ.
1: ಸರಿಗ, ಸ್ವಲ್ಪ ಮಟ್ಟದ ಒತ್ತಡ ಇದ್ರ ಮಕ್ಕಳು ಸರಿಯಾಗಿ ಓದ್ತಾರ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ತೆಗಿತಾರ ಅನ್ನೋದು ನಿಜ. ಆದ್ರೆ ಮಕ್ಕಳಿಗೆ ತಮಗ ಯಾವಾಗ ಸಹಾಯ ಬೇಕು ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಈಗ ಯಾವ ಹಂತದಲ್ಲಿ ಈ ಒತ್ತಡ ಮಿತಿ ಮೀರಿ ಬೇರೆ ಮಾನಸಿಕ ತೊಂದರೆಗೆ ಅದು ಈಡಾಗ್ಯದ ಮಗು ಅನ್ನೋದನ್ನ ನಾವು ಹೇಗೆ ಮನೆಯಲ್ಲಿ ಕಂಡುಕೊಳ್ಬೇಕು, ಆ ಮಗುವಿಗೆ ನಿಮ್ಮಂತಹ ತಜ್ಞರ ಸಹಾಯ ದೊರಕಿಸ್ಕೊಡ್ಬೇಕು ಅನ್ನುವ ಹಂತ ಬಂದದ ಅಂತ ಹೆಂಗ್ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ?
0: ಮಕ್ಕಳಲ್ಲಿ ನೋಡಿದಾಗ ಮಕ್ಕಳ ಒಂದು ಚಟುವಟಿಕೆಗಳಲ್ಲಿ ನೋಡ್ಬೇಕು. ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಅವರ ಒಂದು ಮನಸ್ಥಿತಿ ಹೈ ಎನರ್ಜಿ ಲೆವೆಲ್ಸ್, ಅಂದ್ರೆ ಅವರ ಒಂದು ಆಟಗಳಲ್ಲಿ ಆಡ್ತಾ ಇರ್ತಾರೆ, ಪಾಠಗಳಲ್ಲಿ ಅಂದ್ರೆ ಅಂಕಗಳ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಅಪ್ಸೆಟ್ ಆದ್ರೂ ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾರೆ. ಶಾಲೆಗೆ ಹೋಗೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅವ್ರು ಯಾವಾಗ ಶಾಲೆಗೆ ಹೋಗುದಿಲ್ಲ ಅಂದಾಗ ಅದು ಅವಾಗ ನಾವು ಮನೋವೈದ್ಯರ ಹತ್ರ ಕರ್ಕೊಂಡ್ಬರ್ಬೇಕಾಗ್ತದೆ. ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಈಗ ಪರೀಕ್ಷೆ ಸಮಯದಲ್ಲಿ ವಾರಗಟ್ಟಲೆ ನಿದ್ದೆನೆ ಮಾಡುದಿಲ್ಲ ಅಥವಾ ಊಟ ಮಾಡುದಿಲ್ಲ, ಊಟ ಬಿಟ್ಟಿರೋದು, ಆ ಪರೀಕ್ಷೆಯ ಒತ್ತಡದಿಂದ ಈ ಪರಿ ಹೆಚ್ಚಾದಾಗ ಅವಾಗ ಮನೋವೈದ್ಯರ ಹತ್ರ ಕರ್ಕೊಂಡ್ಬರೋದು ಉತ್ತಮ. ಇದಲ್ಲದೆ ಅವರು ಬೇರೆ ಮಕ್ಕಳ ಜೊತೆ ಚೆನ್ನಾಗಿ ಆಡ್ತಾ ಇದ್ದಾರಾ ಇಲ್ವಾ, ಅಂದ್ರೆ ಪಾಠ ಒಂದು ವಿಷಯ ಬಿಟ್ಟು ಒತ್ತಡ ಇದ್ರೆ ಆಟದಲ್ಲಿ ಹೇಗಿದ್ದಾರೆ, ಆಟದಲ್ಲಿ ಸೂಕ್ತವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ, ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂತಿದ್ದಾರೆ ಅಂದ್ರೆ ಅವಾಗ ನಾವು ಅದ್ರ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸೋದ್ ಬೇಡ. ಯಾವಾಗ ಅವರು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಆಟದಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಅಂದಾಗ ಅವಾಗ ನಾವು ಯೋಚನೆ ಮಾಡ್ಬೇಕು, ಯಾಕೆ ಮಗುಗೆ ಆರೋಗ್ಯ ಸರಿ ಇಲ್ಲ, ಅದೇ ಮನೋವತ್ತಡ ಅಥವಾ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೋದು ಮೊದಲನೇದಾಗಿ. ಆಮೇಲೆ ಅವರು ಮನೋವೈದ್ಯರ ಹತ್ರ ರೆಫರ್ ಮಾಡ್ತಾರೆ, ಅವ್ರು ನೋಡ್ಬಿಟ್ಟು ಅದ್ರ ಬಗ್ಗೆ ಏನ್ ತೊಂದರೆಗಳಿರ್ಬೋದು, ಒತ್ತಡಗಳಿದ್ರೆ ಅದನ್ನ ಆ ಮಗುವಿಗೆ ಆ ಕ್ಷಮತೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅದನ್ನ ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಸರಿ, ನಾ ಮಕ್ಕಳ ಮಾತಾಯಿತು. ಹದಿಹರೆಯ ಜೀವನದ ಪ್ರಮುಖ ಘಟ್ಟ, ಆವಾಗ ಒಂದು ಕರಿಯರ್ ಮಾಡಿಕೊಳ್ಳುವ ಒತ್ತಡ ಇರ್ತದ, ಓದುವ ಒತ್ತಡ ಇರ್ತದ, ಆಮೇಲೆ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಏನೋ ಆಗ್ತಾ ಇದೆ ಹೊರಗೆ, ನನಗ್ ನ್ಯಾಯ ಸಿಗ್ತಾ ಇಲ್ಲ, ಪೇಪರ್ ಲೀಕ್ ಆಗ್ತಾ ಇವೆ, ಈ ತರದ ಒಂದು ಸಂದರ್ಭಗಳು ಇದ್ದಾಗ ಬಹಳಷ್ಟು ಮಕ್ಕಳು ಬಹಳ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗ್ಬಿಡ್ತಾರೆ, ಜೀವ ಕಳ್ಕೊಳ್ಳೋದು, ಆತ್ಮಹತ್ಯೆ ಮಟ್ಟಕ್ಕೆ ಅವ್ರು ಹೋಗ್ಬಿಡ್ತಾರೆ. ಇಂಥದ್ದೆಲ್ಲ ಆಗ್ಬಾರ್ದು ಅಂದಾಗ ಹದಿಹರೆಯದ ಮಕ್ಕಳು ಇದ್ದಂತಹ ಕುಟುಂಬದವರು, ತಂದೆ ತಾಯಿ ಬಂಧುಗಳು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ನೀವು ಹೇಳ್ತೀರಿ?
0: ಹದಿಹರೆಯದ ವಯಸ್ಸು, ಅಡಲಸೆಂಟ್ ಏಜ್ ಅಂತ ಏನ್ ಹೇಳ್ತೀವಲ್ಲ, ಅದು ಒಂದ್ ರೀತಿ ಆ ಬೆಳವಣಿಗೆಯ ವಯಸ್ಸು, ಅಂದ್ರೆ ಅವರು ಮಕ್ಕಳಿಂದ ವಯಸ್ಕರಾಗುವ ಒಂದು ಮಧ್ಯಸ್ಥಿತಿ. ಸೊ ಅವರು ಬದಲಾವಣೆಗಳು ಏನಾಗ್ತವೆ, ಅವ್ರ ಮನಸ್ಸಿನಲ್ಲಿ ಅತಿಯಾದ ಭಾವನೆಗಳು ಉಕ್ತಾ ಇರ್ತವೆ. ಎರಡನೇದಾಗಿ ಎಲ್ಲೋ ಒಂದ್ ಕಡೆ ಫ್ರೀಡಮ್, ಶಾಲೆಯಿಂದ ಹೊರಗೆ ಬಂದಿರ್ತಾರೆ, ಕಾಲೇಜ್ ಹತ್ತಿರ್ತಾರೆ, ಕಾಲೇಜಲ್ಲಿ ಏನು ಅವರು ಸ್ನೇಹಿತರು ಬಳಗನು ಅದು ಮಾಡ್ಬೇಕು ಇದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಇಲ್ಲಿ ಹೋಗ್ಬೇಕು ಅನ್ನೋದು ಹೆಚ್ಚಾಗಿ ಮೂಡ್ತಾ ಇರ್ತದೆ. ಮೂರನೇದಾಗಿ ಈ ವಯಸ್ಸಿನಲ್ಲೇ ಅವರಿಗೆ ತಮ್ಮ ಜೀವನದ ಒಂದು ಪ್ರೊಫೆಷನಲ್ ಲೈಫ್ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಅತಿಯಾದ ಕಾಳಜಿ ವಹಿಸ್ಬೇಕಂದ್ರೆ ನಾನು ಮುಂದೆ 25-30 ವರ್ಷ ಏನ್ ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲೇ ಅವರು ಡಿಸಿಷನ್ ನಿರ್ಧಾರ ತಗೋಬೇಕಾಗ್ತದೆ ಅಥವಾ. ಸೊ ಅದು ಒಂದು ರೀತಿ. ನಾಲ್ಕನೇದಾಗಿ ಏನಾಗ್ತದೆ, ಈ ಸಮಯದಲ್ಲಿ ಅವರಿಗೆ ಈ ಸಂಬಂಧಗಳ ಬಗ್ಗೆ ಅತಿಯಾದ ಕಾಳಜಿ, ಆಸಕ್ತಿ ಮತ್ತೆ ಸಂಬಂಧಗಳಲ್ಲಿ ಒಳಗಾಗುವುದು, ಇವುಗಳು ಎಲ್ಲವೂ ಆಗ್ತಾ ಇರ್ತವೆ. ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಮೊದಲನೆಯ ಕಾರಣ. ಎರಡನೇದು ಓದೋದ್ರ ಕಡೆ ವೃತ್ತಿಪರ ಜೀವನದ ಒಂದು ಕಡೆ ಗಮನ ಹೆಚ್ಚು. ಇನ್ನೊಂದು ಜೀವನದ ಒಂದು ಸಂಬಂಧಗಳು, ಅಂದ್ರೆ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಅಥವಾ ಆ ಒಂದು ಸಂಬಂಧಗಳ ಕಡೆ ಗಮನ ಹೆಚ್ಚಾಗ್ತದೆ, ಆಸಕ್ತಿ ಹೆಚ್ಚಾಗ್ತದೆ. ಇವೆಲ್ಲವೂ ಕೂಡ್ಕೊಂಡಾಗ ಅವ್ರಿಗೆ ಏನಾಗ್ತದೆ, ಎಲ್ಲದ್ರ ಕಡೆ ಸಮಯ ಕೊಡೋದಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಅವ್ರ ಮನಸ್ಸು ಯಾವ ಕಡೆ ಹೋಗುತ್ತೋ ಆ ಕಡೆ ತೇಲ್ ಹೋಗ್ತಾ ಇರ್ತಾರೆ. ಸೊ ಅದೊಂದು ರೀತಿ ಅಲ್ಲಿ ರೋಲರ್ ಕೋಸ್ಟರ್ ಸಮಯ, ಅಂದ್ರೆ ಏರಿಳಿತ ಆಗ್ತಾ ಇರುತ್ತೆ. ಪೇರೆಂಟ್ಸ್, ತಂದೆ ತಾಯಿ ಆದವರು ನಾವೇನ್ ಗುರುತಿಸ್ಬೇಕು, ನಮ್ಮ ಸಮಯದಲ್ಲಿ ಆದಂಗೆ ಈಗಲೂ ಆಗ್ತದೆ ಅನ್ನೋದು ತಿಳ್ಕೊಬಾರ್ದು. ಯಾಕೆಂದ್ರೆ ನಾವಿದ್ದಿದ್ದು ಹದಿಹರೆಯದ ವಯಸ್ಸು, ಅವಾಗ ಪರಿಸ್ಥಿತಿನೇ ಬೇರೆ ಇತ್ತು, ಈಗಿರೋ ಪರಿಸ್ಥಿತಿನೇ ಬೇರೆ. ಸೊ ನಾನು ಮಾಡ್ಲಿಕ್ಕಾಯ್ತು, ನಿನಗೆ ಯಾಕೆ ಆಗೋಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತೀಯ ಅನ್ನೋದು ಆ ಮನಸ್ಥಿತಿಯಿಂದ ಹೊರಗೆ ಬಂದು ಏನಾಗ್ತಿದೆ ಮನಸ್ಸಿನಲ್ಲಿ ಅನ್ನೋದನ್ನ ಕೇಳುವ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಮತ್ತೆ ತತ್ಕ್ಷಣಕ್ಕೆ ಅವ್ರಿಗೆ ಇದು ಸರಿ ಇದು ತಪ್ಪು ಇದು ಹಿಂಗಲ್ಲ ಹಿಂಗೆ ಹಿಂಗೆ ಹಿಂಗೆ ಅಂತ ಪ್ರತಿನಿತ್ಯ ಕರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸು ಹೆಂಗಿರ್ತದೆ ಅಂದ್ರೆ ನಾವು ಯಾವಾಗ ತಿದ್ಲಿಕ್ಕೆ ಹೋಗ್ತೀವೋ ಅವರು ಮುದುರ್ಕೊಂಡ್ಬಿಡ್ತಾರೆ, ಅಂದ್ರೆ ಮಾತಾಡೋದನ್ನೇ ಬಂದ್ ಮಾಡ್ಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕನೆಕ್ಟ್ ಆಗಿರ್ಬೇಕು, ಮಾತು ಅವ್ರ ಕೈಲಿ ಮಾತಾಡಿ ನಾವು ಅವ್ರ ಜೊತೆ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ಜಡ್ಜ್ ಮಾಡ್ದಂಗೆ ತಿಳ್ಕೊಳೋ ಒಂದು ಪ್ರವೃತ್ತಿನ ಬೆಳೆಸ್ಕೋಬೇಕಾಗ್ತದೆ. ಅದು ಮುಖ್ಯ. ಯಾವ್ದು ಸರಿ ತಪ್ಪು ಅಂತ ತಕ್ಷಣಕ್ಕೆ ಹೇಳ್ಬಾರ್ದು, ಅವ್ರ ಕೈಲಿ ಅದನ್ನ ಬರೋ ಹಂಗೆ ಚರ್ಚೆ ಮಾಡ್ಬೇಕು.

0: ಮಾಡೋ ಒಂದು ಮನಸ್ಥಿತಿಯಲ್ಲಿ ಇಟ್ಕೋಬೇಕಾಗ್ತದೆ. ಮೂರನೇದಾಗಿ ನೀವು ಹೇಳ್ದಂಗೆ ಆ ನೀಟ್ ಆಯ್ತು ಇವುಗಳು ಎಲ್ಲ ಸಮಾಜದಲ್ಲಿ ನಡೀತಾ ಇರೋ ಸ್ವಲ್ಪ ಒತ್ತಡಗಳಿದೆಯಲ್ಲ ಅದ್ರ ಪರಿಣಾಮನೂ ಅವರ ಒಂದು ಮನಸ್ಸಿನ ಮೇಲೆ ಇರ್ತದೆ. ಬಟ್ ಏನಾಗ್ತದೆ ಸಹಜವಾಗಿ ಅವರು ಪರೀಕ್ಷೆ ಕಡೆ ಅಥವಾ ಓದೋದ್ರ ಕಡೆ ಗಮನ ಕೊಟ್ಟಂಗೆ ಅದು ತಿಳಿತಾ ಹೋಗ್ತದೆ. ಎಲ್ಲಿ ಜಾಸ್ತಿ ಆಗೋದು ಅಂದ್ರೆ ಮನೆಯಲ್ಲಿ ನಾವು ಚೆನ್ನಾಗಿ ಅವ್ರ ಜೊತೆ ಹಚ್ಕೊಂಡಿದ್ದು ಅವ್ರಿಗೆ ಎಲ್ಲ ಮನಸ್ಸಿನಲ್ಲಿ ಆಗ್ತಾ ಇರೋದ್ರದನ್ನ ಕೇಳುವ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ರೆ ಹೊರಗಿನ ಸಮಾಜದಲ್ಲಿ ಏನೇ ಒತ್ತಡಗಳು ಬಂದ್ರೂ ನಿಭಾಯಿಸೋ ಒಂದು ಮನಸ್ಥಿತಿ ಬರ್ತದೆ. ಸೊ ಅದ್ರ ಕಡೆ ನಾವು ಹೊರಗಿಂದ ಒತ್ತಡಗಳು ಎಷ್ಟೇ ಬರಲಿ ನಾವು ಮನೆಯಲ್ಲಿ ಬಾರಪ್ಪ ನಾನ್ ನಿನ್ಗೇನಾಗ್ತಿದೆ ಹೇಳು ನೋಡೋಣ ಅದಕ್ಕೆ ಇಬ್ರು ಕೂತು ಬಗೆಹರಿಸೋಣ ಅಥವಾ ಪರಿಹಾರ ಹುಡುಕೋಣ ಅನ್ನೋ ಒಂದು ಮನಸ್ಥಿತಿನೇ ಬೆಳೆಸ್ಕೋಬೇಕಾಗ್ತದೆ.
1: ಸರ್, ಇತ್ತಿತ್ತಲಾಗೆ ನಾವು ನೋಡ್ತೀವಿ ಎಲ್ಲರೂ ಸಾಮಾಜಿಕ ಮಾಧ್ಯಮದೊಳಗೆ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಿರಂಗಿಲ್ಲ, ಎಲ್ಲಿರ್ತಾರ ಅಂತ ಗೊತ್ತಿರೋದಿಲ್ಲ. ಹುಟ್ಟು ಹಬ್ಬಕ್ಕೆ ಒಂದು ವಿಶ್ ಮಾಡೋದಿರ್ಬೋದು, ಅದೆಲ್ಲ ಆಗ್ತಿರ್ತದೆ. ನಿಜವಾದ ಸ್ನೇಹಿತರು ಬಹಳಷ್ಟು ಮಂದಿಗೆ ಇರುವುದೇ ಇಲ್ಲ. ಈ ಸ್ನೇಹ ಮತ್ತು ಸಂಬಂಧಗಳು ಮಾನಸಿಕ ಆರೋಗ್ಯವನ್ನ ಉತ್ತಮ ರೀತಿಯೊಳಗೆ ಇಡೋದಕ್ಕೆ ಯಾವ ರೀತಿ ಸಹಾಯ ಆಗ್ತಾವ, ಏನು ಪ್ರಯತ್ನ ನಮ್ಮಿಂದ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ?
0: ಅದೇ ಈ ಒಂದು ಒಳ್ಳೆ ವಿಷಯ. ಈಗಿರೋ ಒಂದು ಜೆನ್ ಜಿ ಅಂತ ಏನ್ ಹೇಳ್ತೀವಲ್ಲ, ಈಗ ಎಲ್ಲ ಮಾಧ್ಯಮದಲ್ಲಿ ಮೊನ್ನೆ ನಮ್ಮ ಪ್ರಧಾನಮಂತ್ರಿ ಅವರು ಈ ವಿಷಯದ ಬಗ್ಗೆ ಹೇಳಿದ್ರು, ನೀವೆಲ್ಲರೂ ಜೆನ್ ಜಿ ಅವ್ರ ಜೊತೆ ಕನೆಕ್ಟ್ ಆಗಿ, ಆ ಕನೆಕ್ಟ್ ಆಗ್ಬೇಕು ಅಂದ್ರೆ ನಾವೆಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದರಲ್ಲೇ ಬರ್ಬೇಕಾಗುತ್ತೆ, ಆ ಮೀಡಿಯಂ ಅಲ್ಲೇ ಬರಬೇಕು ಅನ್ನೋದು ಹೇಳಿದ್ರು. ಆದ್ರೆ ಏನಾಗ್ತದೆ, ಈ ಯಾವುದೇ ಒಂದು ಮನಸ್ಸು ಸಮಾಧಾನವಾಗಿರ್ಲಿಕ್ಕೆ ನಮ್ಮ ಸಂಬಂಧಗಳು ಮೂಡ್ತವೆ. ಅಂದ್ರೆ ನಮ್ಮ ಮನಸ್ಥಿತಿ ಮತ್ತೆ ನನ್ನ ರಿಲೇಷನ್ಶಿಪ್ ಅಥವಾ ಸಂಬಂಧಗಳು ಎರಡೂ ಒಟ್ಟಾರೆ ಒಡನಾಟದಲ್ಲಿರ್ತವೆ. ಸೊ ಹತ್ತಿರದ ಸಂಬಂಧಗಳು ಯಾವಾಗ್ಲೂ ಪ್ರತಿದಿನದ ಒಂದು ಒಡನಾಟ ಇರಬೇಕು. ಅಂದ್ರೆ ನಾವೆಲ್ಲರೂ ವರ್ಚುವಲ್ ರಿಲೇಷನ್ಶಿಪ್ಸ್ ವರ್ಸಸ್ ರಿಯಲ್ ರಿಲೇಷನ್ಶಿಪ್ಸ್. ವರ್ಚುವಲ್ ಅಂದ್ರೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿರೋದಕ್ಕೂ ನಿಜ ಜೀವನದಲ್ಲಿ ಮುಖ ನೋಡಿ ಕೈ ಹಿಡಿದು ಮಾತಾಡೋದು ಆ ಒಂದು ಸಂಬಂಧಗಳಿಗೂ ವ್ಯತ್ಯಾಸ ಪಡಬೇಕು. ಆ ನಿಜ ಜೀವನದ ಸಂಬಂಧ ಕಡೆ ಗಮನ ಕೊಡ್ಬೇಕು. ಅದು ಯಾವತ್ತು ನಾವು ವಿ ಶುಡ್ ನಾಟ್ ರಿಪ್ಲೇಸ್ ಇಟ್ ವಿತ್ ವರ್ಚುವಲ್ ರಿಲೇಷನ್ಶಿಪ್ಸ್. ಅದ್ರ ಜೊತೆಗೆ ಅದಿರ್ಲಿ, ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹಿತರು ಇರ್ತಾರೆ, ಸಾವಿರಗಟ್ಟಲೆ ಸ್ನೇಹಿತರು ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಪ್ರತಿದಿನ ಒಬ್ರು ಇಬ್ರು ಹತ್ರದ ಸ್ನೇಹಿತರ ಜೊತೆ ಒಡನಾಟ ಇರೋದು ಅತಿ ಅವಶ್ಯಕತೆ. ಅದು ನನ್ನ ಮನಸ್ಸಿನ ಒಂದು ಆರೋಗ್ಯದ ಕಡೆನೂ ಒಂದ್ ರೀತಿ ಸ್ಟೆಬಿಲಿಟಿ ಅಥವಾ ಸಮಾಧಾನವಾಗಿಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದ್ರ ರಿಪ್ಲೇಸ್ಮೆಂಟ್ ಅಂತೂ ಅಲ್ಲ. ಸೊ ಅದನ್ನ ಒಂದು ನಾವು ಈ ಯುವಕರಿಗೆ ಹೇಳ್ಬೇಕು. ಅಂದ್ರೆ ಅವ್ರಿಗೂ ಅರ್ಥ ಆಗ್ತದೆ ಹಂತ ಹಂತವಾಗಿ ಶಾಲೆಗಳಿಗೆ ಹೋಗೋದು ಯಾಕೆ ಅಂದ್ರೆ ಸ್ನೇಹಿತರು ಮಾಡ್ಕೊಳೋದು. ಈಗ ಪ್ರತಿದಿನ ನಾವು ಈ ತರ ಗ್ರೂಪ್ಸ್ ಅಲ್ಲಿ ಜಾಯಿನ್ ಆಗೋದು ಉದ್ದೇಶ ಏನು ಅಂದ್ರೆ ನಮ್ಗೆ ಹೊಸ ಸ್ನೇಹಿತರು ಸಿಗ್ತಾರೆ, ಅವ್ರ ಜೊತೆ ಕಲೀಲಿಕ್ಕೆ ಏನೋ ಇರ್ತದೆ, ಒಳ್ಳೆ ಸಂಬಂಧಗಳು ಬೆಳೆದ್ರೆ ಅದರಿಂದ ನಾವು ಮುಂದೆ ನಮ್ಮ ಜೀವನ ರೂಪಿಸ್ಕೋಬಹುದು, ವೃತ್ತಿಪರ ಆಗ್ಲಿ ವೈಯಕ್ತಿಕವಾಗ್ಲಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಸೊ ವರ್ಚುವಲ್ ಆಗಿ ನಡೀತಾ ಇರೋದು ಅದ್ರ ಪಾಡಿಗೆ ಅದು ಬದಲಾವಣೆಗಳಿರುತ್ತೆ, ಆದ್ರೆ ನಿಜ ಜೀವನದ ಒಂದು ಸಂಬಂಧಗಳೇ ಗಮನ ಕೊಡ್ಬೇಕು. ಅದೇ ವಿಷಯದಲ್ಲಿ ಏನು ಅಂದ್ರೆ ನಾವು ಸಮಯನ ಈ ಫೋನ್ನಲ್ಲಿ ಕಳೆಯುವಾಗ ಸ್ವಲ್ಪ ಮಟ್ಟಿಗೆ ಆ ಫೋನ್ನಲ್ಲಿ ರೀಲ್ಸ್ ಆಯ್ತು ಮೆಸೇಜ್ ಮಾಡೋದಾಯ್ತು ಅದು ಸ್ವಲ್ಪ ಹೊತ್ತಿದ್ದು ನಿಜ ಜೀವನದ ಸಂಬಂಧ ಕಡೆನೂ ಗಮನ ಕೊಡಬೇಕು ಅನ್ನೋದನ್ನ ಹೇಳ್ಬೇಕಾಗ್ತದೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಕಾಡುವಂತಹ ಒಂದು ಸಮಸ್ಯೆ ಅಂದ್ರೆ ಒಂಟಿತನ. ಇಷ್ಟೆಲ್ಲ ಸಾಮಾಜಿಕ ಮಾಧ್ಯಮಗಳಿದ್ದಾವ, ಎಲ್ಲಾ ಇದ್ದಾಗೂ ಕೂಡ ಮೊದಲಿನ ಹಾಗೆ ಕೂಡು ಕುಟುಂಬಗಳು ಈಗಿಲ್ಲ. ಈಗ ಸ್ವತಂತ್ರವಾಗಿ ಬದುಕೋದಕ್ಕ ಎಲ್ಲರೂ ಇಷ್ಟಪಡ್ತಾರೆ. ಅಂತ ಕುಟುಂಬದೊಳಗ ಇದ್ದಾಗ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಬಿಡ್ತಾರೆ. ಕುಟುಂಬದ ಯಜಮಾನ ಇರಬಹುದು, ಒಬ್ಬ ಮನೆಯ ಒಡತಿ ಇರಬಹುದು, ಅವ್ರು ಹೋಗ್ಬಿಟ್ರೆ ಅದನ್ನ ತಡ್ಕೊಳ್ಳೋದು ಬಹಳಷ್ಟು ಕಷ್ಟಕರ. ಆ ರೀತಿ ಇರ್ಬೋದು. ಅದೇ ರೀತಿ ಈ ಮಕ್ಕಳು ಒಂದು ಯಾವುದೇ ಒಂದು ರಿಲೇಶನ್ಶಿಪ್ ಸಂಬಂಧದೊಳಗಿದ್ದಾಗ ಅವು ಬ್ರೇಕಪ್ಸ್, ಅವರು ಆ ಸಂಗಾತಿ ಬಿಟ್ಟು ಹೋದಾಗ ದುಃಖವನ್ನ ಮರೆಸುವಂತಹ ಒಂದು ಜನರು ಅಲ್ಲಿ ಇರ್ತಿದ್ರು. ಈಗ ಇಂತಹ ಒಂದು ದುಃಖಗಳನ್ನ ತಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾನಸಿಕ ತಯಾರಿ ಬೇಕು, ಯಾವ ರೀತಿ ಇಂತಹ ಸಂಕಷ್ಟಗಳು ಬಂದಾಗ ಗಟ್ಟಿಯಾಗಬೇಕು ಅನ್ನೋದರ ಬಗ್ಗೆ ಹೇಳ್ತೀರಿ?
0: ಮನೋವತ್ತಡಗಳಲ್ಲಿ ಅತಿಯಾದ ಒಂದು ಕಷ್ಟದ ಪರಿಸ್ಥಿತಿ ಅಥವಾ ಕಷ್ಟದ ಒಂದು ಒತ್ತಡ ಅಂದ್ರೆ ಅಗಲಿಕೆಯ ದುಃಖ. ಅಂದ್ರೆ ನಾವು ಪ್ರತಿಯೊಬ್ಬರು ಹತ್ರದವ್ರ ಜೊತೆ ಒಡನಾಟದಲ್ಲಿ ಇರ್ತೀವಿ, ಅವ್ರು ಯಾವಾಗ ನಮ್ಮ ಜೊತೆಗೆ ಇರುವುದಿಲ್ಲ. ಸಾಮಾನ್ಯವಾಗಿ ಯುವಕರಲ್ಲಿ ಕಾಣ್ತೀವಿ, ಅವರು ಯಾವ್ದಾರ ಒಂದು ಸಂಬಂಧದಲ್ಲಿ ಇರ್ತಾರೆ, ಅದು ಯಾವುದೋ ಕಾರಣದಿಂದ ಸಂಬಂಧ ಮುಂದುವರಿಯುವುದಿಲ್ಲ, ಬೇರೆ ಆಗ್ತಾರೆ, ಅಥವಾ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಯಾವುದೋ ಕಾರಣದಿಂದ ಸರಿ ಹೊಂದುವುದಿಲ್ಲ ಅಂತ ಹೇಳಿ ಬೇರೆ ಆಗ್ತಾರೆ, ವಿಚ್ಛೇದನ ಆಗುದು, ಅಥವಾ ಇನ್ನೂ ಹೆಚ್ಚಿನದು ಅಂದ್ರೆ ಒಟ್ಟಿಗೆ ಇರ್ತೀವಿ, ಯಾವುದೋ ಕಾರಣದಿಂದ ಅವರ ಜೀವ ಉಳಿಯುವುದಿಲ್ಲ. ಸೊ ಈ ತರ ಪರಿಸ್ಥಿತಿಗಳು ಬಂದಾಗ ನಾವು ಎದುರಿಸೋದು ಅತಿಯಾದ ಒಂದು ಒತ್ತಡ. ಅದನ್ನ ಅಗಲಿಕೆಯ ದುಃಖ ಅಥವಾ ಅಗಲಿಕೆಯ ಒಂದು ಪರಿಸ್ಥಿತಿ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ನಮ್ಮ ಮನಸ್ಥಿತಿ ಯಾವುದೋ ಬೇರೆ

0: ಇರ್ತದೆ. ಅವ್ರು ಇಲ್ದಿರುವಾಗ ಅವ್ರಿಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದಲ್ಲ, ಅದರಿಂದ ಬರೋ ತಳಮಳನೆ ಒಂದು ಆತಂಕ. ಕೆಲವು ಬಾರಿ ಅದು ಜಾಸ್ತಿ ಆದಾಗ ಅದು ಆತಂಕದ ಮನಸ್ಥಿತಿ, ಅಂದ್ರೆ ಪ್ರತಿ ಸಂಬಂಧಗಳಲ್ಲೂ ಹಿಂಗೆ ಆಗ್ತದೇನೋ ಅನ್ನೋ ಒಂದು ಭಯ ಮೂಡ್ಲಿಕ್ಕೆ ಶುರು ಆಗ್ತದೆ, ಅಥವಾ ಎಲ್ಲರೂ ನನ್ ಬಿಟ್ಟು ಹೋಗ್ತಾರೇನೋ, ಅಥವಾ ನನ್ ಜೊತೆಗಿರೋರು ನನ್ ಕಳ್ಕೊಂತೀನೇನೋ ಒಂದು ಭಯದ ಒಂದು ಮನಸ್ಥಿತಿ ಬರ್ಬೋದು. ಅದು ಇನ್ನೂ ಒಂದೇ ಸಮನೆ ಜಾಸ್ತಿ ಆದಾಗ ದುಃಖದ ಮನಸ್ಥಿತಿ. ದುಃಖ ಅಂದ್ರೆ ಕಳೆದು ಹೋದಾಗ ಬರೋ ಒಂದು ಫೀಲಿಂಗ್, ಅಥವಾ ಎಲ್ಲೋ ಒಂದು ಜೀವನದ ಬಗ್ಗೆ ಆಸಕ್ತಿ ಕಡಿಮೆ ಆಗುವುದು, ಮತ್ತೆ ಖಿನ್ನತೆಯ ಒಂದು ಲಕ್ಷಣಗಳು, ಅಂದ್ರೆ ಯಾವುದೇ ವಿಷಯದಲ್ಲೂ ಆಸಕ್ತಿ ಮೂಡುದಿಲ್ಲ, ಭಾವನೆಗಳು ಮೂಡುದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಇದು ಅಗಲಿಕೆಯ ದುಃಖದಿಂದ ಬರೋ ಒಂದು ತೊಂದರೆಗಳು. ಅದೇನಾಗ್ತದೆ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಈ ಒಂದು ವಿಷಯದಲ್ಲಿ ಇದನ್ನ ಒಪ್ಕೋಬೇಕೇನು ಅಂದ್ರೆ, ಯಾವುದೂ ಒಂದೇ ಸ್ಥಿತಿಲಿ ಇರುವುದಿಲ್ಲ, ಬದಲಾವಣೆಗಳು ಇರ್ತವೆ. ಚಿಕ್ಕ ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವರಾಗಿ ನಮ್ಮ ಜೊತೆಗೆ ಇರುವುದಿಲ್ಲ, ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರ ಸಂಗಾತಿನ ಹುಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಜೊತೆಗಿರೋರ್ದು ಏನಾಗ್ತದೆ, ಕಾಲ ಕಳೆದಂಗೆ ಅವ್ರ ವಯಸ್ಸಾದಂಗೆ ಕಾಯಿಲೆಗಳು ಬರ್ಬೋದು, ಅಥವಾ ಏನೋ ಕಾರಣದಿಂದ ಕಾಯಿಲೆಯಿಂದ ಅಸ್ವಸ್ಥರಾಗಿ ತೀರ್ಕೋಬಹುದು. ಈ ರೀತಿ ಆದಾಗ ಬರೋದೇ ಒಂದು ಕಠಿಣವಾದ ಒಂದು ಪರಿಸ್ಥಿತಿ. ಇದನ್ನ ಎದುರಿಸೋದು ಒಂದೇ ದಾರಿ, ಅದು ಪ್ರತಿಯೊಬ್ಬರು ಜೀವನದ ಒಂದು ಭಾಗ. ಎರಡನೇದಾಗಿ ಇದನ್ನ ಎದುರಿಸ್ಲಿಕ್ಕೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಿನಚರಿ ಏನಿದೆಯೋ ಅದು ಅದ್ರ ಕಡೆ ಗಮನ ಹರಿಸ್ಬೇಕು. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈ ತರ ಇದ್ದಾಗ್ಲೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸರಿಯಾಗಿ ನಿದ್ದೆ ಮಾಡ್ಬೇಕು, ಊಟ ಮಾಡ್ಬೇಕು, ಕೆಲಸದ ಕಡೆ ಗಮನ ಹರಿಸ್ಬೇಕು. ಏನ್ ಕೆಲಸ ಮಾಡ್ತಾ ಇದೀವೋ ಅದ್ರ ಕಡೆ ಗಮನ ಪೂರ್ತಿ ಪ್ರಮಾಣದಲ್ಲಿ. ಮೂರನೇದಾಗಿ ಈಗ ನಮ್ ಜೊತೆಗಿರೋ ಸಂಬಂಧಗಳ ಕಡೆ ಗಮನ ಹರಿಸ್ಬೇಕು. ಈಗ ಮಕ್ಳಿರ್ತಾರೆ, ಮೊಮ್ಮಕ್ಳಿರ್ತಾರೆ, ಅವ್ರ ಕಡೆ ಗಮನ ಹರಿಸಿದ್ರು ಅವರ ಒಂದು ಮನಸ್ಥಿತಿ ಮೇಲೆ ನಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರ್ತದೆ. ಕೊನೆಯದಾಗಿ ನಮ್ಮ ಸಂಗಾತಿ ನಮ್ ಜೊತೆಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಒಪ್ಕೋಬೇಕಾಗ್ತದೆ. ಒಪ್ಕೊಂಡ್ಮೇಲೆ ಅವರು ನಮ್ ಜೊತೆಗಿಲ್ಲ ಆದ್ರೆ ನಮ್ ಮನಸ್ಸಿನಲ್ಲೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ರೆ ಅವಾಗ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಸಂತೋಷವಾಗಿ ಸಮಾಧಾನವಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ರೀತಿ ಒಂದೇ ದಿನದಲ್ಲಿ ಆಗುವಂತದ್ದಲ್ಲ, ಅದು 3-6 ತಿಂಗಳಾಗ್ಬೋದು ಕೆಲವರಿಗೆ, ಕೆಲವರಿಗೆ 6 ತಿಂಗಳಿಂದ 1 ವರ್ಷ ಆಗ್ಬೋದು. ಯಾವಾಗ ಇದು ಅತಿಯಾದ ಮನಸ್ಥಿತಿ ತ್ರಾಸ ಆಗ್ತದೆ, ಅಂದ್ರೆ ಒಬ್ಬ ವ್ಯಕ್ತಿಗೆ ಅವ್ರು ನನ್ನ ಮನೆಯವರು ಅಥವಾ ನಮ್ಮ ಹತ್ರದವ್ರು ಇಲ್ದಂಗೆ ನಂಗೆ ಜೀವನನೇ ಇರ್ಲಿಕ್ಕೆ ಆಗುದಿಲ್ಲ ಅಂದಾಗ ಅದು ಖಿನ್ನತೆಯ ರೂಪಕ್ಕೆ ತಿರುಗ್ತದೆ. ಅವಾಗ ಆ ವ್ಯಕ್ತಿಯು ಮನೋವೈದ್ಯರನ್ನು ಕಾಣ್ಬೇಕಾಗ್ತದೆ. ಅವಾಗ ಕೌನ್ಸಿಲಿಂಗ್ ಆಯ್ತು, ಔಷಧೋಪಚಾರಗಳನ್ನು ತಗೊಂಡು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಹೊರಗೆ ಬರ್ಬೇಕಾಗ್ತದೆ. ಇದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಅದನ್ನ ಎದುರಿಸೋ ಶಕ್ತಿ ಬರುವುದು ಯಾವಾಗ ಅಂದ್ರೆ ನಾವು ಎದುರಿಸ್ದಾಗ್ಲೇ. ಆದ್ರೆ ಒಂದೇನು ಅಂದ್ರೆ ನೀವೊಬ್ಬರೇ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಕೂಡು ಕುಟುಂಬದವರಾಯ್ತು, ಸ್ನೇಹಿತರಾಯ್ತು, ಎಲ್ಲರೂ ಜೊತೆಗೆ ಇದ್ದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ಬಿಟ್ರೆ ಸುಲಭ ಆಗ್ತಾ ಹೋಗ್ತದೆ.
1: ಸರಿಗ, ನಾವು ಮಾನಸಿಕ ಒತ್ತಡ ಉಂಟಾಗುವಂತಹ ಕೆಲವು ಸಂದರ್ಭಗಳ ಬಗ್ಗೆ ಮಾತಾಡಿದ್ವಿ. ಈ ಜೀವನದ ಯಾವುದೇ ಹಂತದೊಳಗ ಬಡವರಿರ್ಲಿ, ಶ್ರೀಮಂತರಿರ್ಲಿ, ಎಂಥದೋ ಪರಿಸ್ಥಿತಿಯೊಳಗಿರ್ಲಿ, ಏನೋ ಒಂದು ಆತಂಕ ಒತ್ತಡ ಬಂದೇ ಬರ್ತದೆ. ಆದ್ರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ನಿರ್ಧಾರ ತಗೊಂಡಾಗ ನಾವೇನು ಕೆಲಸ ಮಾಡಬೇಕು? ಇದನ್ನ ಕೇಳ್ತಾ ಇರುವಂತ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ? ನಮ್ಮ ಮಾನಸಿಕ ಆರೋಗ್ಯ ಹದಗೆಡಬಾರದು ಅಂದ್ರೆ ನಾವು ಏನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ?
0: ಒಳ್ಳೆ ಪ್ರಶ್ನೆ. ಇದಕ್ಕೆ ಮೂಲಭೂತವಾಗಿ ನಾವೇನ್ ಅರ್ಥ ಮಾಡ್ಕೋಬೇಕು, ಮನಸ್ಸು ಅನ್ನೋದು ನಮ್ಮ ದೇಹದ ಮೇಲೆ ನಿಂತಿದೆ. ಮನಸ್ಸು ಮತ್ತು ದೇಹದ ಒಂದು ಒಡನಾಟ, ಅತಿಯಾದ ಒಂದು ಹತ್ತಿರದ ಒಡನಾಟ. ಸೊ ಮನಸ್ಸು ದೇಹದ ಮೇಲೆ ನಿಂತಿರುವಾಗ ಮೊದಲನೆಯ ನಮ್ಮ ಒಂದು ಅವಶ್ಯಕತೆಯನ್ನು ನಮ್ಮ ದೇಹದ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಅಂದ್ರೆ ನಾವು ಪ್ರತಿ ಹಂತದಲ್ಲೂ ಮಕ್ಕಳಾದ್ರೆ ಆಟದಲ್ಲಿ ಇರಬೇಕು, ವಯಸ್ಕರಾದ್ರೆ ವ್ಯಾಯಾಮ ಮಾಡ್ಕೊಂತಿರ್ಬೇಕು. ದೇಹದ ದಂಡನೆ ಅನ್ನೋದು ಪ್ರತಿದಿನದ ಒಂದು ಅವಶ್ಯಕತೆ. ಒಂದು 1/2 ತಾಸು ವಾಕ್ ಮಾಡುವುದು ಅನ್ನೋದು ಇರಬೇಕು. ಎರಡನೇದಾಗಿ ಸರಿಯಾಗಿ ನಿದ್ರೆ, 6-8 ತಾಸು ಅಥವಾ 8-10 ತಾಸು, ಒಟ್ಟು ಅರೌಂಡ್ 8 ತಾಸಷ್ಟು ನಿದ್ರೆ ಮಾಡುವುದು, ಅದು ನನ್ನ ಮಿದುಳಿನ ಚಟುವಟಿಕೆ, ಮನಸ್ಸಿನ ಚಟುವಟಿಕೆಗಳನ್ನು ಸಹಜ ಸ್ಥಿತಿಯಲ್ಲಿ ಇಡ್ತದೆ. ಮೂರನೇದಾಗಿ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ನಿರ್ವಹಿಸೋದು. ಅಂದ್ರೆ ಆ ಭಾವನೆಗಳಂದ್ರೆ ಏನು, ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ. ಒತ್ತಡ ಅನ್ನೋದು ಬರುವುದು ಯಾವಾಗ, ಭಾವನೆಗಳನ್ನ ಡಿಸ್ಟರ್ಬ್ ಮಾಡಿದಾಗ ಅಥವಾ ಹೆಚ್ಚು ಕಡಿಮೆ ಮಾಡಿದಾಗ. ಆ ಭಾವನೆಗಳನ್ನ ನಿರ್ವಹಣೆ ಮಾಡೋದೇ ಒಂದು ಅವಶ್ಯಕತೆ ಇರ್ತದೆ. ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಮ್ಮೆ ಬೇಜಾರಾಗ್ತದೆ, ಕೆಲವೊಮ್ಮೆ ದುಃಖ ಆಗ್ತದೆ, ಕೆಲವೊಮ್ಮೆ ಅಸೂಯ ಫೀಲಿಂಗ್ಸ್, ಕೆಲವೊಮ್ಮೆ ರಿವೆಂಜ್ಫುಲ್ ಅಥವಾ ದ್ವೇಷ ಬರ್ತದೆ, ಇವೆಲ್ಲ ಭಾವನೆಗಳಿರ್ತವೆ. ಈ ಭಾವನೆಗಳನ್ನ ನಿರ್ವಹಣೆನು ದೇಹದ ನಿರ್ವಹಣೆ. ಈಗ ಮಸಲ್ ಹೆಂಗೆ ನಾವು ಸ್ಟ್ರೆಂಥನಿಂಗ್ ಹೆಂಗ್ ಮಾಡ್ತೀವೋ ಹಂಗೆ ಮನಸ್ಸನ್ನು ಗಮನ ಹರಿಸ್ಬೇಕಾಗತ್ತೆ, ಭಾವನೆಗಳ ಕಡೆನೂ ಗಮನ ಕೊಡ್ಬೇಕಾಗತ್ತೆ. ಸೊ ಅದನ್ನ ಗುರುತಿಸೋದು, ಅದನ್ನ ನಿಭಾಯಿಸೋದು, ಈ ತರ ಏರಿಳಿತ ಇರೋದು ಇರ್ತದೆ, ಅದನ್ನ ತಡ್ಕೊಳೋ ಶಕ್ತಿ. ಅಂದ್ರೆ ಪ್ರತಿಯೊಬ್ರು ಈಗ ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ತೀನಿ ಅನ್ನೋದು ಇದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು. ಅವಾಗ ಅವಾಗ ಕಷ್ಟದ ಮನಸ್ಥಿತಿನೂ ಬರ್ತದೆ, ಅದನ್ನ ಎದುರಿಸೋದು, ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ನನ್ನ ಜೀವನದ ಒಂದು ಗುರಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ.

0: ಆ ದುಃಖದ ಪರಿಸ್ಥಿತಿಯಲ್ಲಿ ಸಿಟ್ಟಿನ ಸಂಪರಿಸ್ಥಿತಿಯಲ್ಲಿ ಏನೋ ವಿಚಾರ ಬಂತು ಅಂತ ಹೇಳಿ ಅದರಿಂದ ಹೋಗ್ಬಾರ್ದು. ಆತಂಕದ ಪರಿಸ್ಥಿತಿಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಹೊರಗೋಗ್ದಂಗಿರೋದು ಅದನ್ನು ಆಗ್ಬಾರ್ದು. ಸೊ ಆ ಭಾವನೆಗಳನ್ನ ಅರಿವು ಅನ್ನೋದಿದೆಯಲ್ಲ ಅತಿ ಅವಶ್ಯಕತೆ. ಎರಡನೇದಾಗಿ ಆ ಭಾವನೆಗಳನ್ನ ಗುರುತಿಸಿ ಅದನ್ನ ನಿಭಾಯಿಸ್ಲಿಕ್ಕೆ ನಮ್ ಪ್ರತಿಯೊಬ್ಬರದ್ದು ಅವ್ರದೇ ಆದ ವೈಯಕ್ತಿಕವಾದ ಒಂದು ವಿಚಾರಗಳನ್ನ ಮಾಡ್ಬೇಕು. ಕೆಲವರಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟ ಆಡೋದು, ಕೆಲವರಿಗೆ ಓದು ವಿಷಯದಲ್ಲಿ ಇದ್ರೆ ಅದನ್ನು ಓದೋದಾಗ್ಲಿ ಬರವಣಿಗೆ ಮಾಡೋದಾಗ್ಲಿ ಕ್ರಿಯೇಟಿವ್ ಆಕ್ಟಿವಿಟೀಸ್, ಕೆಲವರಿಗೆ ಈ ಆರ್ಟ್ ಬೇಸ್ಡ್ ಅಂದ್ರೆ ಈ ಬೇರೆ ಬೇರೆ ವಿಧವಾದ ಒಂದು ಅದರಲ್ಲಿ ತೊಡಗಿಸ್ಕೊಳೋದು, ಪ್ರತಿದಿನದ ಒಂದು ಅರ್ಧ ತಾಸು ಒಂದು ತಾಸು ಈ ತರ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರು ಅವರಿಗೆ ಅನುಕೂಲ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು, ಆ ಸಂಬಂಧಗಳಿಂದ ನಮ್ಮ ಭಾವನೆಗಳು ಕೂಡ್ಕೊಂಡಿರ್ತವೆ. ನಮ್ಮ ಹತ್ತಿರದ ಸಂಬಂಧಗಳನ್ನ ಸಮಾಧಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಪ್ರತಿಯೊಬ್ರು ನಮ್ಮ ಕೋಪಿಂಗ್ ಅಂದ್ರೆ ನಾನು ನನ್ನ ಮನೆಯವ್ರನ್ನಾಗ್ಲಿ ಮಕ್ಕಳನ್ನಾಗ್ಲಿ ಚೆನ್ನಾಗಿ ಮಾತಾಡಿಸೋದು, ಅವ್ರ ಜೊತೆ ಒಳ್ಳೆ ವಿಷಯಗಳನ್ನು ವಿಚಾರ ಮಾಡೋದು, ಈಗ ನಡೀತಾ ಇರೋ ಒಂದು ಸಾಮಾಜಿಕವಾದ ವಿಷಯಗಳನ್ನ ಚರ್ಚಿಸೋದು, ಅಂದ್ರೆ ಬದಲಾವಣೆಗಳಾಗ್ತಾ ಇದೆ ಅದನ್ನ ಚರ್ಚಿಸೋದು, ಈ ರೀತಿ ಮಾತಾಡೋದ್ರಿಂದನು ಸಮಾಧಾನ ಆಗ್ಲಿಕ್ಕೆ ಮನಸ್ಸು ಆಗ್ತಾ ಇರ್ತದೆ. ನಾಲ್ಕನೇದಾಗಿ ಏನಾಗ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾವುದೇ ದೇಶದ ಮೂಲೆಯಲ್ಲಿ ಇರಲಿ ವಿಶ್ವದಲ್ಲೇ ಇರಲಿ ಆ ಮನಸ್ಸು ಅನ್ನೋದಿದೆಯಲ್ಲ ಅದು ಒಂದ್ ರೀತಿ ಪ್ರತಿಯೊಬ್ಬರದು ಅವಿಭಾಜ್ಯ ಅಂಗ. ಒತ್ತಡ ಬರುವುದು ಸಹಜ, ಒತ್ತಡ ನಿರ್ವಹಣೆ ಮಾಡುವುದು ಸಹಜ, ಹಣದಿಂದಾಗ್ಲಿ ಒತ್ತಡ ತೆಗಿತೀವಿ ಅನ್ನೋದು ಸುಳ್ಳು. ಪ್ರತಿನಿತ್ಯದ ಒಂದು ಒಡನಾಟಗಳು, ಸಂಬಂಧಗಳು, ಜೀವನ ಶೈಲಿ ಇದರಿಂದ ನಾವು ಅದನ್ನ ನಿರ್ವಹಣೆ ಮಾಡ್ಕೊಂತ ಹೋಗೋದಿದೆಯಲ್ಲ ಅದು ಮುಖ್ಯ. ಕೊನೆಗೆ ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಆ ಒತ್ತಡದಿಂದ ಹೊರಗ್ ಬರೋದು ನಿಭಾಯಿಸೋದು ಏನು ಆ ಒಂದು ಕ್ಷಮತೆ ಬೆಳೆಸ್ಕೊಂತ ಹೋಗ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕಾಗ್ತದೆ. ಸೊ ಸಿದ್ಧರಾಗೋದು ಅಂದ್ರೆ ಪ್ರತಿದಿನದ ಒಂದು ದಿನಚರಿ ಮೇಲೆ ಅತಿಯಾದ ಗಮನ. ಈಗ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಆ ರುಟೀನ್ ಇಸ್ ದ ಒನ್ ವಿಚ್ ಮೇಕ್ಸ್ ಅ ಪರ್ಸನ್ ವಾಟ್ ಹೀಸ್, ಅಂದ್ರೆ ಪ್ರತಿದಿನದ ಒಂದು ಒಡನಾಟದಲ್ಲೇ ನಮ್ಮ ಎಲ್ಲ ಒತ್ತಡ ನಿರ್ವಹಣೆಯ ಒಂದು ವಿಷಯಗಳು ಕೂಡ್ಕೊಂಡಿರ್ತವೆ. ಅಂದ್ರೆ ಅದನ್ನು ನಾವು ಪ್ರತಿದಿನ ಮಾಡ್ತಾ ಹೋದ್ರು ಹೆಚ್ಚಿನ ಹೆಚ್ಚು ವಿಷಯ ಒತ್ತಡಗಳಲ್ಲಿ ಬಯಸ್ಬೋದು, ಸಂಬಂಧಗಳನ್ನ ನೋಡ್ಕೊಳೋದು, ಸಾಮಾಜಿಕ ವಿಷಯಗಳಲ್ಲಿ ಒಳಗಾಗೋದು, ಅಂದ್ರೆ ನಮ್ದು ಲೊಕ್ಯಾಲಿಟಿಲಿ ಸ್ವಲ್ಪ ಜನರ ಜೊತೆ ಬೆರೆಯೋದು, ಅಲ್ಲಿರೋ ಒಂದು ವಿಷಯಗಳನ್ನ ವಿಚಾರ ಮಾಡಿ ಅದಕ್ಕೆ ಏನಾದ್ರು ಪರಿಹಾರ ಹುಡುಕೋದು, ಹಂಗೆ ಅಂದ್ರೆ ಸೋಷಿಯಲ್ ಗ್ರೂಪ್ಸ್ ಅಲ್ಲೂ ಸಾಕಷ್ಟು ಉಪಯೋಗ ಆಗ್ತದೆ. ಇದಲ್ದೇನೆ ಕೊನೆಗೆ ನಾವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ, ಅಂದ್ರೆ ಪಾಸಿಟಿವ್ ಮೈಂಡ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಈ ಎಕ್ಸಸೈಸ್ ಟು ದ ಮೈಂಡ್ ವೇರ್ ಯು ಬ್ರಿಂಗ್ ಇನ್ ಅಂದ್ರೆ ಈ ಫರ್ಗಿವ್ನೆಸ್ ಅನ್ನೋದು, ಅಂದ್ರೆ ಗ್ರಾಟಿಟ್ಯೂಡ್, ಅಂದ್ರೆ ಎಲ್ರು ತಪ್ಪು ಮಾಡ್ತೀವಿ ಸಂಬಂಧಗಳಲ್ಲಿ ತಪ್ಪು ಮಾಡ್ತೀವಿ ಕ್ಷಮಿಸ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕು ಪ್ರತಿಯೊಬ್ರು. ಅದೇ ರೀತಿ ಸಾಕಷ್ಟು ಜನ ನಮಗೆ ಒಳ್ಳೇದನ್ನ ಮಾಡಿದರೆ ಅವ್ರಿಗೆ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕು, ಅಂದ್ರೆ ಕೃತಜ್ಞತಾ ಭಾವ ಗ್ರಾಟಿಟ್ಯೂಡ್ ಆ ಒಂದು ಭಾವನೆಗಳನ್ನ ಬೆಳೆಸ್ಕೊಂಡು ಅವಾಗ ಏನಾಗ್ತದೆ ಆ ಕಷ್ಟದ ಮನಸ್ಥಿತಿಯಿಂದ ಹೊರಗ್ ಬರ್ಲಿಕ್ಕೆ ಈ ಭಾವನೆಗಳೆಲ್ಲ ಹೆಚ್ಚಾಗ್ತಾ ಹೋಗ್ತವೆ. ನಾವು ತಪ್ಪು ಮಾಡಿರ್ಬೋದು, ನಮ್ಮ ಹತ್ರದವ್ರು ತಪ್ಪು ಮಾಡಿರ್ಬೋದು, ಆ ಭಾವನೆಗಳನ್ನ ಹೊರಗಡೆ ಬರ್ಲಿಕ್ಕೆ ಈ ತರ ಪಾಸಿಟಿವ್ ಮೈಂಡ್ ಸೆಟ್ ಇವುಗಳನ್ನ ಬೆಳೆಸ್ಕೊಂತ ಹೋಗ್ಬೇಕಾಗ್ತದೆ. ಇವುಗಳಿಂದ ನಾವು ನಮ್ಮ ಪ್ರತಿದಿನದ ಒಡನಾಟ ಅದು ಒತ್ತಡಗಳನ್ನ ನಿಭಾಯಿಸ್ಕೊಂತ ಹೋಗ್ಬೋದಾಗ್ತದೆ.
1: ಬಹಳ ಒಳ್ಳೇದು ಸರ್, ನೀವು ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಅದಕ್ಕೆ ಪರಿಹಾರ ಎಲ್ಲವನ್ನ ಬಹಳ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ನಮ್ಮ ಎಲ್ಲಾ ಕೇಳುಗರಿಗೆ ಇದು ಸಹಾಯಕಾರಿ ಆಗಿರಬಹುದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ, ಬಾಲ್ಯ ಹರೆಯ ಮುಪ್ಪು ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ, ನಿಮ್ಮ ಪ್ರೀತಿಗೆ ನಾವು ಚಿರ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅಮರೇಶ್ ಆಶಿಹಾರ್.
2: ಶ್ರೋತೃ ಬಾಂಧವರೇ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೇನು? ಮುಖ್ಯವಾಗಿ ಕೃಷಿ ಪ್ರಾರಂಭದಲ್ಲಿ ಉದರ ಪೋಷಣೆಗೆ ಮಾತ್ರ ಸೀಮಿತವಾಗಿದೆ.

0: ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅಮರೇಶ್ ಆಶಿಹಾರ್.
1: ಶ್ರೋತೃ ಬಾಂಧವರೇ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೇನು? ಮುಖ್ಯವಾಗಿ ಕೃಷಿ ಪ್ರಾರಂಭದಲ್ಲಿ ಉದರ ಪೋಷಣೆಗೆ ಮಾತ್ರ ಸೀಮಿತವಾಗಿತ್ತು. ದಿನ ಕಳೆದಂತೆ ಅದು ಉದ್ದಿಮೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಲಾಭ ನಷ್ಟದ ಜೊತೆ ಇಂದು ನಾವು ಕೃಷಿಯನ್ನ ಲೆಕ್ಕಾಚಾರ ಮಾಡುವಂತಹ ಪ್ರಮೇಯದಲ್ಲಿ ನಾವಿದ್ದೀವಿ. ಈ ನಿಟ್ಟಿನಲ್ಲಿ ಕೃಷಿಯನ್ನ ಉನ್ನತೀಕರಣಗೊಳಿಸಬೇಕು, ಕೃಷಿಯನ್ನ ಒಂದು ಉದ್ದಿಮೆಯ ರೂಪದಲ್ಲಿ ತರಿಸಿಕೊಂಡು ಹೋಗಬೇಕು ಎಂಬಂತಹ ಒಂದು ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಾವೆ. ಈ ನಿಟ್ಟಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂತಾನು ಕೂಡ ಒಂದು, ಇದನ್ನ IAF ಅಂತ ಹೇಳಿ ಕರೀತಾರೆ. ಈ ಯೋಜನೆಯಡಿಯಲ್ಲಿ ಯಾರ್ಯಾರು ಫಲಾನುಭವಿಗಳಿರ್ತಾರೆ, ಯೋಜನೆಯ ಪರಿಚಯ ಹೇಗೆ, ಉದ್ದೇಶಗಳೇನು, ಹಣಕಾಸಿನ ನೆರವು ಹೇಗೆ ಸಾರ್ವಜನಿಕರಿಗೆ ಆಗಿರ್ಬೋದು, ರೈತ ಉದ್ದಿಮೆದಾರರಿಗೆ ಸಿಗಬಹುದು ಎಂಬಂತಹ ಒಂದು ವಿಚಾರವನ್ನ ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಅವರು ನಮ್ಮ ಜೊತೆ ಇದ್ದಾರೆ ಮಾಹಿತಿಯನ್ನು ನೀಡಲಿಕ್ಕೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆ ನಮಸ್ಕಾರ ಸರ್.
2: ನಮಸ್ಕಾರ.
1: ಈಗ ಕೇಂದ್ರ ಪುರಸ್ಕೃತ ಯೋಜನೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಪ್ರಾರಂಭದಲ್ಲಿ ಯೋಜನೆಯ ಒಂದು ಪರಿಚಯ.
2: ಈಗಾಗಲೇ ಹೇಳ್ದಂಗೆ ಇದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂದ್ರೆ ಕೊಯ್ಲತ್ತರ ನಂತರ ಒಂದು ಸಹಾಯ ಕೊಡಕ್ಕೆ ಮತ್ತೆ ಬ್ಯಾಂಕ್ ನಲ್ಲಿ 3% ಇಂಟ್ರೆಸ್ಟ್ ಅಲ್ಲಿ ರೈತರಿಗೆ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಿಗೆ ಸಾಲ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಅವರು ಒಂದು ಸ್ಟ್ರೆಂಥನ್ ಮಾಡುವ ಸಲುವಾಗಿ ಇದೊಂದು ಯೋಜನೆ ಬಂದಿದೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ. ಇದು 2020-21 ಪ್ರಾರಂಭ ಆಗಿದೆ. ಅಂದ್ರೆ ನಾವು ಅಗ್ರಿಕಲ್ಚರ್ ಮಾಡಬೇಕಾದ್ರೆ ನಾವು ಬಿಸ್ನೆಸ್ ರೀತಿಯಿಂದ ನೋಡ್ಕೊಂಡಾಗೆ ಅಂದ್ರೆ ನಾವು ಲಾಭ ಹಾನಿದು ನಾವು ತುಲನೆ ಮಾಡಬೇಕು. ಅಂದ್ರೆ ನಾವು ಮುಂಚೆನೆ ನಮ್ಗೆ ಯಾವುದೇ ಬೆಳೆ ಬೆಳಿಲಿ ಅದನ್ನ ಕೃಷಿ ಸಂಸ್ಕರಣೆ ನಾವು ಜಾಸ್ತಿ ಮಾಡೋದ್ರಿಂದ ನಮಗೆ ಒಂದು ಲಾಭ ಸಿಗುತ್ತೆ. ಈಗ ಯಾವ್ದೋ ಒಂದು ಬೆಳೆ, ಈಗ ನೀವು ಒಂದು ಟೊಮ್ಯಾಟೋನೆ ಬೆಳೆದ್ರೆ ಅಂತ ಕೊಡ್ರಿ, ಟೊಮ್ಯಾಟೋದ ಬೆಳೆ ಏರು ಇಳಿತ ಆಗ್ತಾ ಇರ್ತದೆ. ಆದ್ರೆ ಅದನ್ನ ನಾವು ಸಂಸ್ಕರಣೆ ಮಾಡಿಬಿಟ್ಟು ಅಗ್ರೋ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದನ್ನ ಒಂದು ಕೆಚಪ ಮಾಡಿದ್ರೆ ಅದಕ್ಕೊಂದು ದರ MRP ಫಿಕ್ಸ್ ಇರುತ್ತೆ. ಆ ದೃಷ್ಟಿಯಿಂದ ಇದೊಂದು ಯೋಜನೆ ಬಂದಿದೆ, ಬಹಳಷ್ಟು ಉಪಯುಕ್ತವಾದಂತ ಇದೊಂದು ಯೋಜನೆ. ಇದನ್ನ ರೈತರು ಮತ್ತೆ ಸಂಸ್ಥೆಯವರು, FPOಗಳು ಮತ್ತೆ ಇವನ್ APMC ಅವರು ಕೂಡ ಇದನ್ನು ಲಾಭ ಪಡ್ಕೋಬಹುದು.
1: ಮುಖ್ಯವಾಗಿ ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಲ್ಲಿ ಬರ್ತದೆ ಅಂತ ಹೇಳಿದ್ರಿ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನಿದಾವೆ ಅಂತ ಹೇಳ್ತೀರಿ?
2: ಯೋಜನೆಯದು ಮುಖ್ಯ ಉದ್ದೇಶ ಕೊಯ್ಲತ್ತರ ನಂತರ ಯಾವ್ದೋ ಅಗ್ರೋ ಪ್ರೊಸೆಸಿಂಗ್ ಮಾಡುವಂತದ್ದಾಗ್ಲಿ, ಇದರಲ್ಲಿ ಒಂದು ಸಾಲದ ರೂಪದಲ್ಲಿ ಸುಮಾರು 2 ಕೋಟಿವರೆಗೆ ಒಂದು ಯಾವ್ದೋ ಒಂದು ನಾವು ಪ್ರೊಜೆಕ್ಟ್ ಮಾಡಿದೇವ ಅಂತ ತಿಳ್ಕೊಳ್ರಿ, 2 ಕೋಟಿಯೊಳಗೆ 3% ಇಂಟ್ರೆಸ್ಟ್ ಅಲ್ಲಿ ಒಂದು ಸಾಲ ಕೊಡ್ತಾರೆ. ಕೊಟ್ಮೇಲೆ ಅದನ್ನ ನಾವು ತಗೊಂಡು ನಮ್ದು ಏನ್ ಪ್ರೊಜೆಕ್ಟ್ ಇದೆ ಇಂಪ್ಲಿಮೆಂಟ್ ಮಾಡಬೇಕು. 2 ವರ್ಷದವರೆಗೆ ಅದು ರಿಯಾಯಿತಿ ಇರ್ತದೆ 24 ತಿಂಗಳ ತನಕ. ಆಮೇಲೆ 5 ವರ್ಷದನ ಅದನ್ನ ಮರುಪಾವತಿ ಮಾಡುವಂತದ್ದು ಇರ್ತದೆ. ಅದನ್ನ ನಾವು ಲಾಭ ಪಡ್ಕೊಂಡು ಮರುಪಾವತಿ ಮಾಡುವಂತದ್ದು ಇರ್ತದೆ. ಸೊ ಇದೊಂದು ಉಪಯುಕ್ತ ಯೋಜನೆ. ನಾವು ಏನಾದರೂ ಪ್ಲಾನ್ ಮಾಡಿಬಿಟ್ಟು ನಾವು ಅಣಬೆ ಕೃಷಿ ಮಾಡ್ಕೋಬಹುದು, ಪಾಲಿಹೌಸ್ ಮಾಡ್ಕೋಬಹುದು, ಅಂದ್ರೆ ನರ್ಸರಿ ಮಾಡ್ಕೋಬಹುದು. ಈ ತರ ಬಹಳಷ್ಟು ನಮ್ಗೇನಿದೆ, ನಮಗೆ ಯಾವ ತರ ಬೇಕಾಗ್ತದೆ ಅಂದ್ರೆ ಈಗ ಯಾವ್ದಾದ್ರು ಒಂದು ಬೆಳೆ ಬೆಳೆದ್ರೆ ಅದನ್ನ ನಾವು ಮೌಲ್ಯವರ್ಧನೆ ಯಾವ ತರ ಮಾಡ್ಬೇಕಂತ ವಿಚಾರ ಮಾಡಿಬಿಟ್ಟು ಅದನ್ನು ಕೂಡ ನಾವು ಪ್ರೊಜೆಕ್ಟ್ ಮಾಡಿಬಿಟ್ಟು ನಾವು ಉಪಯೋಗ ತಗೋಬಹುದು. ತರಕಾರಿ ಏನಾಗುತ್ತೆ, ಅದರ ದರ ಒಂದೇ ರೀತಿಯಿಂದ ಇರೋದಿಲ್ಲ, ಮತ್ತೆ ಸ್ವಲ್ಪ ಸ್ವಲ್ಪ ನಾವು ಪ್ರಮಾಣ ತಗೊಂಡು ಹೋಗ್ಬೇಕಾಗ್ತದೆ, ಯಾಕಂದ್ರೆ ಅದರದ್ದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ತದೆ. ತರಕಾರಿಯನ್ನು ನಾವು ಸಣ್ಣದ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದೇವೆ ಅಂದ್ರೆ ಒಂದು ವಾರದ್ದು 15 ದಿವಸದ ಒಮ್ಮೆ ಸಂಗ್ರಹಣೆ ಮಾಡಿಬಿಟ್ಟು ಅದನ್ನು ಗ್ರೇಡಿಂಗ್ ಮಾಡಿಬಿಟ್ಟು, ಗ್ರೇಡಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾವುದೇ ಒಂದು ಕಾಯಿಪಲ್ಯ ಅಥವಾ ಯಾವುದೇ ಹಣ್ಣನ್ನ ಗ್ರೇಡಿಂಗ್ ಮಾಡಿಬಿಟ್ಟು ಮಾರ್ಕೆಟ್ ಹೋದ್ರೆ ಒಂದು ಒಳ್ಳೆ ಅದಕ್ಕೆ ಬೆಲೆ ಸಿಗುವಂತದ್ದು ಇರ್ತದೆ. ಸೊ ಅದನ್ನು ನಾವು ಮಾಡಿ ನಾವು ಮಾರ್ಕೆಟ್ಗೆ ಒಯ್ದ್ರೆ ಒಂದು ಇದು ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ.
1: ಜೊತೆಗೆ ಹಣಕಾಸಿನ ನೆರವು ಹೇಗಿರ್ತದೆ, ಮುಖ್ಯವಾಗಿ ಎಷ್ಟು ವರ್ಷದ ಒಂದು ಮರುಪಾವತಿ ಸಾಮರ್ಥ್ಯ ಇರ್ತದೆ, ಜೊತೆ ಬಡ್ಡಿ ದರ ಹೇಗಿರ್ತದೆ ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ?
2: ನಾವು ಹಣಕಾಸಿನ ನೆರವು ಒಂದು ಸಣ್ಣ ಮೈಕ್ರೋ ಎಂಟರ್ಪ್ರಿನರ್ 5 ಲಕ್ಷ 10 ಲಕ್ಷ ಇವನ್ 2 ಕೋಟಿವರೆಗೂ ನಾವು ಮಾಡ್ಕೋಬಹುದು. 2 ಕೋಟಿವರೆಗೆ ಮಾಡಿದ್ರೆ ಅದಕ್ಕೆ 3% ಅಷ್ಟೇ ಒಂದು ಬಡ್ಡಿ ಇರುತ್ತೆ. ಅದಕ್ಕೆ ಇವತ್ತು ನಾವು ತಗೊಂಡೇವು ಅಂದ್ರೆ ಸಾಲ ನಮ್ದು ಒಂದು ಪ್ರೊಜೆಕ್ಟ್ಗೆ ತಗೊಂಡ್ರೆ 3% ರಿಯಾಯಿತಿ, 24 ತಿಂಗಳವರೆಗೆ ರಿಯಾಯಿತಿ ಇರುತ್ತೆ. 24 ತಿಂಗಳ ಆದ್ಮೇಲೆ ನಮ್ಗೆ 5 ವರ್ಷದ ನಮ್ದೇನು ನಾವು ಸಾಲ ಪಡೆದಿರ್ತೇವೆ ಅದನ್ನ ಮರುಪಾವತಿ ಮಾಡಕ್ಕೆ ಒಂದು ಈ ಯೋಜನೆಯಲ್ಲಿ ಕೊಡಕ್ ಇವನ್ KMF ಕೂಡ ಭಾಗವಹಿಸ. ಈಗ ಹಾಲು ಉತ್ಪಾದನೆ, ಯಾಕಂದ್ರೆ ಕೆಲವೊಂದು ಹಳ್ಳಿಯಲ್ಲಿ ಬಹಳ ಕಡಿಮೆ ಇರುತ್ತದೆ, 3,000 5,000 ಲೀಟರ್ ಒಂದು 5,000 ಲೀಟರ್ದು ಹಾಲು ಉತ್ಪಾದನೆ ಆಗಿತ್ತಂದ್ರೆ ಅವರು ಸಂಗ್ರಹಣೆ ಮಾಡಿಬಿಟ್ಟು ಕೂಲ್ ಚೇಂಬರ್ ಕೂಡ ಮಾಡ್ಕೋಬಹುದು. ಅಂದ್ರೆ ಈಗ ಅದು ಬಹಳ ಪೆರಿಸಿಬಲ್ ಇರ್ತದೆ, ಕೀಪಿಂಗ್ ಕ್ವಾಲಿಟಿ ಬಹಳ ಕಡಿಮೆ ಇರ್ತದೆ. ಒಂದು 3-4 ಗಂಟೆಗಳನ್ನ ಬೇರೆ ಇದು ಹೇಳಿದ್ರೆ ದಿನಗಳನ್ನ ಇದು ಮಾಡಬಹುದು, ಆದ್ರೆ ಹಾಲಿಂದು ಗಂಟೆಗಳಲ್ಲೇ ಹಾಳಾಗುವಂತದ್ದು ಇರ್ತದೆ. ಅವಕ್ಕೂ KMF ದವರು ಬರಬಹುದು, APMC ಅವರು ಬರಬಹುದು, ಈ ಯೋಜನೆಯಲ್ಲಿ ಅವರು ಲಾಭ ಪಡಿಬಹುದು.
1: ಜೊತೆಗೆ ಈಗ ಈ ಕೃಷಿ ಈ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನ ಯಾವ್ಯಾವ ಉದ್ದೇಶಕ್ಕೆ ಹಣಕಾಸಿನ ನೆರವು ಇಲ್ಲಿ ಲಭ್ಯ ಆಗ್ತದೆ?

0: ಚಟುವಟಿಕೆ ಅಂದ್ರೆ ಶೀತಲ ಗೃಹಗಳು ಮಾಡ್ಕೋಬಹುದು, ಪ್ಯಾಕ್ ಹೌಸ್ಗಳು ಮಾಡ್ಕೋಬಹುದು ಗ್ರೇಡಿಂಗ್ ಮಾಡಕ್ಕೆ, ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಮಾಡಬಹುದು, ಹಣ್ಣು ಮಾಗಿಸುವಂತದ್ದು ಅಂದ್ರೆ ರೈಪನಿಂಗ್ ಮಾಡುವಂತ ಚೇಂಬರ್ ಗಳನ್ನು ಮಾಡ್ಕೋಬಹುದು, ಅಣಬೆ ಬೇಸಾಯ ಕೂಡ ಮಾಡಬಹುದು. ಅಣಬೆ ಬೇಸಾಯ ನೋಡಿ ಇದೊಂದು ಹೊಸದು, ಇದು ಈಗ ಏನದೇ ಒಂದು ವೆಜಿಟೇರಿಯನ್ಸ್ ಗೆ ಪ್ರೋಟೀನ್ ರಿಚ್ ಫುಡ್ ಅಂದ್ರೆ ಅಣಬೆ ಬೇಸಾಯ ಸಿಗುತ್ತೆ. ಅದನ್ನ ದೊಡ್ಡ ಇದನ್ನು ಬೇಕಾಗಿಲ್ಲ, ಒಂದು 10-20 ಸಣ್ಣ ಒಂದು ಜಾಗದಲ್ಲಿ ಅಣಬೆ ಬೇಸಾಯದ, ಈಗ ಸೋಲಾರ್ ಬೇಸ್ಡ್ ಬಂದಿದೆ ಅಣಬೆ ಬೇಸಾಯ ಕಲ್ಟಿವೇಶನ್ ಗೆ, ಸೊ ಅವನ್ನ ಹಾಕೊಂಡು ಸಣ್ಣ ಇದರಲ್ಲಿ ಅಣಬೆ ಬೇಸಾಯ ಕೂಡ ಮಾಡ್ಕೋಬಹುದು. ಆಮೇಲೆ ಜೇನು ಕೃಷಿ ಮಾಡಬಹುದು, ಏನು ಬಯೋ ಫರ್ಟಿಲೈಸರ್ಸ್ ಕೂಡ ಉತ್ಪಾದನೆ ಮಾಡುವಂತ ಘಟಕಗಳನ್ನ ಹಾಕೋಬಹುದು, ಜೈವಿಕ ಗೊಬ್ಬರಗಳನ್ನ, ಗುಚ್ಚ ಬೆಳೆಗಳ ಸರ್ವ ಸರಬಳಿ, ಈ ತರ ಎಲ್ಲ ಬಹಳಷ್ಟು ಇದು ಅದಾವ, ಅದನ್ನ ಎಲ್ಲ ಸದುಪಯೋಗ ಪಡ್ಕೋಬಹುದು.
1: ಜೊತೆಗೆ ಅರ್ಜಿಯನ್ನ ಯಾರು ಸಲ್ಲಿಸಬಹುದು, ಇದರ ಒಂದು ಲಾಭವನ್ನ ಯಾರು ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ, ಫಲಾನುಭವಿಗಳು ಯಾರಾಗಬಹುದು ಈ ಯೋಜನೆಯಲ್ಲಿ?
0: ಈ ಯೋಜನೆಯಲ್ಲಿ ಫಲಾನುಭವಿಗಳು ರೈತರಾಗಬಹುದು, ರೈತ ಉತ್ಪಾದಕರ ಸಂಸ್ಥೆಗಳಾಗಬಹುದು, ಪ್ರಾಂತೀಯ ಸಹಕಾರ ಒಕ್ಕೂಟಗಳು, ಕೃಷಿ ಉದ್ಯಮಿಗಳು, ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸಹಕಾರಿ ಸಂಘಗಳು, ಆಮೇಲೆ ಸಹಕಾರಿ ಸಂಘಗಳು, ಸ್ವಸಹಾಯ ಗುಂಪುಗಳು ಕೂಡ ಆಗ್ಬಹುದು, ಆಮೇಲೆ ಖಾಸಗಿ ಮಾಲೀಕತ್ವ ಇದ್ದಂತವರು ಕೂಡ ಆಗ್ಬಹುದು, ಈ ತರ ಫಲಾನುಭವಿಯಾಗಿ ಈ ಯೋಜನೆಯಿಂದ ಲಾಭ ಪಡಿಬಹುದು.
1: ಜೊತೆಗೆ ಈಗ ಯೋಜನೆ ಅವಧಿ ಬಹಳ ಮುಖ್ಯ, ಈಗ ಪ್ರಾರಂಭದಲ್ಲಿ ತಾವು ಹೇಳಿದ್ರಿ 2020-21 ಒಂದು ಅವಧಿಯಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಆರಂಭ ಆಯಿತು. ಈ ಯೋಜನೆಯ ಅವಧಿ ಎಷ್ಟು ವರ್ಷಗಳವರೆಗೆ ಇದು ಚಾಲ್ತಿಯಲ್ಲಿರ್ತದೆ?
0: ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಅನ್ನೆಲ್ಲ ಇದು 2020-21 ಪ್ರಾರಂಭ ಆಗಿ 2022-23 ಸುಮಾರು 13 ಕಾಲ, ಯಾಕಂದ್ರೆ ಯಾವ್ದಾದ್ರು ಒಂದು ಯೋಜನೆ ಪಂಚವಾರ್ಷಿಕ ಅಂತ ಇರ್ತಾರೆ, ಈ ಒಂದು ಯೋಜನೆಗೆ 13 ಕಾಲ ಅವಕಾಶ ಕೊಟ್ಟಿದ್ದಾರೆ. ಈಗ ಸದ್ಯ 2022-23 ತನ ಈ ಒಂದು ಯೋಜನೆಯ ಲಾಭ ಪಡಿಬಹುದು.
1: ಈ ಒಂದು ಯೋಜನೆಗೆ ಹಣಕಾಸಿನ ನೆರವನ್ನ ಯಾರ್ಯಾರು ಕೊಡ್ತಾರೆ, ಯಾವ್ಯಾವ ಸಂಸ್ಥೆಗಳು ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ಪಾಲ್ಗೊಳ್ತವೆ?
0: ಇಲ್ಲಿ ಹಣಕಾಸಿನ ನೆರವು ಎಲ್ಲಾ ಬ್ಯಾಂಕ್ಗಳು, ಅದು ಯಾವುದೇ ಒಂದು ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕ್ ಇರಬಹುದು, ಶೆಡ್ಯೂಲ್ ಸಹಕಾರಿ ಬ್ಯಾಂಕ್ಗಳು ಇರಬಹುದು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿರ್ಬಹುದು, ಸಣ್ಣ ಹಣಕಾಸಿನ ಬ್ಯಾಂಕ್ಗಳೂ ಇರ್ಬೋದು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ, ಇವೆಲ್ಲಾ ತರ ಇದ್ದಂತ ಬ್ಯಾಂಕ್ಗಳಿಂದ ಈ ಸಂಸ್ಥೆಗಳಿಂದ ಹಣಕಾಸಿನ ನೆರವು ಪಡ್ಕೋಬಹುದು.
1: ಈಗ ಅರ್ಜಿ ಸಲ್ಲಿಸುವಂತದ್ದು ಬಹಳ ಮುಖ್ಯ, ಹೇಗೆ ನಮ್ಮ ಫಲಾನುಭವಿಗಳು ಯೋಜನೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಉದ್ಯಮಿಗಳು ಅರ್ಜಿಯನ್ನ ಯಾವ ಪೋರ್ಟಲ್ ಮೂಲಕ ಹೇಗೆ ಸಲ್ಲಿಸಬಹುದು ಅಂತ ಹೇಳ್ತೀರಿ?
0: ಅರ್ಜಿಯನ್ನ ಈಗೆಲ್ಲ ಇಂಟರ್ನೆಟ್ ಅಲ್ಲಿನೂ ನಾವು ಯಾವ ಫಲಾನುಭವಿ ಇದಾರ ಅವ್ರ ಅರ್ಜಿ ಸಲ್ಲಿಸಬಹುದು. ಇದು www.agriinfra.dac.gov.in ಲಾಗಿನ್ ಅಲ್ಲಿ ಎಂಟ್ರಿ ಆದ್ರೆ ಅಲ್ಲಿ ಅರ್ಜಿ ಸಲ್ಲಿಸುವ ಒಂದು ಇದು ಸಿಗುತ್ತೆ, ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ರೈ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಆಫೀಸು ಅಥವಾ ಜಂಟಿ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಅವರು ಅರ್ಜಿ ಯಾವ ತರ ಸಲ್ಲಿಸಬೇಕಂತ ತಿಳ್ಕೊಂಡು ಅರ್ಜಿ ಸಲ್ಲಿಸಬಹುದು.
1: ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಮುಖ್ಯವಾಗಿ ಕೇಂದ್ರ ಪುರಸ್ಕೃತ ಯೋಜನೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಫಲಾನುಭವಿಗಳು ಇದರ ಗರಿಷ್ಠ ಲಾಭವನ್ನ ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಕಿವಿ ಮಾತು?
0: ಫಲಾನುಭವಿಗಳು ಇದನ್ನ ಗರಿಷ್ಠ ಲಾಭ ಪಡ್ಕೋಬೇಕಂದ್ರೆ ಈಗೇನಿದೆ, ಈಗಾಗಲೇ ತಾವು ಹೇಳ್ದಂಗೆ ಒಕ್ಕಲುತನ ಬರೀ ನಾವು ಬೆಳೆದು ಯಾವುದೋ ಒಂದು ಮಾರ್ಕೆಟಿಗೆ ಕೊಡುವಂತದ್ದಲ್ಲ, ಮೌಲ್ಯವರ್ಧನೆ ಮಾಡಿದರೆ ನಮಗೆ ಒಂದು ಒಳ್ಳೆ ಆದಾಯ ಸಿಗುತ್ತೆ ಮತ್ತು ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಆ ದೃಷ್ಟಿಯಿಂದ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ನಮಗೆ ಕೃಷಿಗೆ ಒಂದು ಒಳ್ಳೆ ಆದಾಯ ಸಿಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ.
1: ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕೇಂದ್ರ ಪುರಸ್ಕೃತ ಯೋಜನೆ ಸಾಕಷ್ಟು ಹಣಕಾಸಿನ ನೆರವು ದೊರೆತದೆ, ಜೊತೆಗೆ ಎಲ್ಲಾ ವರ್ಗದವರು ಈ ಒಂದು ಯೋಜನೆಯ ಫಲಾನುಭವಿಗಳು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ, ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಈ ಯೋಜನೆ ಲಾಭವನ್ನು ಪಡ್ಕೋಬೇಕು ಅಂತ ತಾವು ಹೇಳಿದ ಹಾಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಬಾರ್ಡ್ ಜೊತೆಗೆ ರಾಷ್ಟ್ರೀಕೃತ ಹಣಕಾಸು ಸಂಸ್ಥೆಗಳನ್ನು ಕೂಡ ಭೇಟಿಯಾಗಿ ಮಾಹಿತಿಯನ್ನ ಪಡ್ಕೋಬಹುದು. ಯೋಜನೆ ಗರಿಷ್ಠ ಲಾಭವನ್ನು ನಮ್ಮ ರೈತರಾಗಿರ್ಬೋದು, ಸಾರ್ವಜನಿಕರು, ನವೋದ್ಯಮಿಗಳು ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮ ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶೇಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡ

ಏಳು ಪಾಯಿಂಟ್ ಎಂಟರ ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್, ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ 26ನೇ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು, ಉಗ್ರವಾದ ಹಬ್ಬಿಸುವುದು ಹಾಗೂ ಉಗ್ರರಿಗೆ ಸುರಕ್ಷಿತ ತಾಣಗಳನ್ನು ಒದಗಿಸುವ ಸಂಪೂರ್ಣ ಜಾಲವನ್ನು ನಾಶಪಡಿಸಲು ಪ್ರತಿಯೊಂದು ಸದಸ್ಯ ರಾಷ್ಟಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಭಯೋತ್ಪಾದನೆಯ ವಿರುದ್ದದ ಹೋರಾಟದಲ್ಲಿ ಯಾವುದೇ ರೀತಿಯ ಇಬ್ಬಗೆಯ ನೀತಿಗೆ ಅವಕಾಶವಿರಬಾರದು ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ದಗಳು ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಾಗಲಾರವು. ಪ್ರತಿಯೊಂದು ವಿವಾದಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಕ್ತ ಮಾರುಕಟ್ಟೆ, ವ್ಯಾಪಾರ ವೃದ್ಧಿ ಹಾಗೂ ಅಭಿವೃದ್ಧಿಯ ಹೊಸ ಹಾದಿಗಳನ್ನು ತೆರೆಯುವ ಪ್ರತಿಯೊಂದು ಪ್ರಯತ್ನಕ್ಕೂ ಭಾರತದ ಸಂಪೂರ್ಣ ಬೆಂಬಲವಿದೆ ಎಂದ ಪ್ರಧಾನಿ, ಇಂತಹ ಸಂಪರ್ಕ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಡ್ಡಾಯವಾಗಿ ಗೌರವಿಸಬೇಕು ಎಂಬುದನ್ನು ಒತ್ತಿ ಹೇಳಿದರು. ಕಳೆದ ವರ್ಷ ಭಾರತವು ಪ್ರಸ್ತಾಪಿಸಿದ್ದ ಎಸ್ಸಿಒ ನಾಗರಿಕ ಸಂವಾದ ವೇದಿಕೆಯ ಪ್ರಥಮ ಸಭೆಯು ಈ ವರ್ಷ ಭಾರತದಲ್ಲೇ ಆಯೋಜನೆಗೊಳ್ಳುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ವಾಸ್ತವ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಈ ಬೆಳವಣಿಗೆ ಶೇಕಡಾ 6.9%. ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಏಪ್ರಿಲ್ನಿಂದ ಜೂನ್ವರೆಗಿನ ಮೊದಲ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆ ತನ್ನ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ನಾಮಮಾತ್ರ ಜಿಡಿಪಿ ಶೇಕಡಾ 10.3% ಬೆಳವಣಿಗೆ ದಾಖಲಿಸಿದೆ. ಭಾರತವು ಸಾಧಿಸಿರುವ ಶೇಕಡಾ 7.8% ಆರ್ಥಿಕ ಪ್ರಗತಿಯು ದೇಶದ 140 ಕೋಟಿ ನಾಗರಿಕರ ಕಠಿಣ ಪರಿಶ್ರಮ ಹಾಗೂ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿಯವರು, ಕೋವಿಡ್ 19 ಸಾಂಕ್ರಾಮಿಕದ ನಂತರ ಎದುರಾದ ಜಾಗತಿಕ ಸವಾಲುಗಳು ಹಾಗೂ ವಿಶ್ವದ ಹಲವೆಡೆ ನಡೆಯುತ್ತಿರುವ ಯುದ್ದಗಳ ಸನ್ನಿವೇಶದ ನಡುವೆಯೂ ಭಾರತವು ಅತ್ಯಂತ ವೇಗವಾಗಿ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಅಭಿವೃದ್ಧಿಯ ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಅತ್ಯಗತ್ಯ ಎಂದಿರುವ ಪ್ರಧಾನಿ, ದೇಶೀಯ ಉತ್ಪನ್ನಗಳನ್ನು ಬಳಸುವ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಳಲು, ವೋಕಲ್ ಫಾರ್ ಲೋಕಲ್ ಪ್ರೋತ್ಸಾಹಿಸಲು ಹಾಗೂ ಭಾರತದಲ್ಲೇ ತಯಾರಾದ ವಸ್ತುಗಳಿಗೆ ಬೆಂಬಲ ನೀಡಲು ನಾಗರಿಕರಿಗೆ ಕರೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ಸ್ವದೇಶಿ ಚಿಂತನೆಯನ್ನು ಪಾಲಿಸಿದರೆ ಸ್ವಾತಂತ್ರ್ಯದ 100ನೇ ವರ್ಷದ ವೇಳೆಗೆ ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದು ಪ್ರಧಾನಿಯವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈ ಉತ್ತಮ ಸಾಧನೆಯ ಶ್ರೇಯಸ್ಸು ದೇಶದ ಜನರು ಮತ್ತು ಅವರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಭಾರತದ ಜಿಡಿಪಿ ಶೇಕಡಾ 7.8% ಬೆಳವಣಿಗೆ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತವನ್ನು ಚೈತನ್ಯಶೀಲ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕತೆಯ ದೇಶ ಎಂದು ಬಣ್ಣಿಸಿದೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಶ್ವೇತಭವನದ ಹಿರಿಯ ಉಪ ಪತ್ರಿಕಾ ಕಾರ್ಯದರ್ಶಿ ಕುಶ್ ದೇಸಾಯಿ, ಭಾರತದ ಆರ್ಥಿಕ ಬೆಳವಣಿಗೆಯ ಅಂಕಿಅಂಶಗಳು ಭಾರತವನ್ನು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ನೋಡುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ನಿಲುವನ್ನು ದೃಢಪಡಿಸಿವೆ ಎಂದು ಹೇಳಿದ್ದಾರೆ. ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ವಿಶ್ವಬ್ಯಾಂಕ್ ರಚಿಸಿರುವ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪನ್ನು ಭಾರತ ತಿರಸ್ಕರಿಸಿದೆ. ನ್ಯಾಯಾಲಯಕ್ಕೆ ಭಾರತದ ವಿರುದ್ಧ ತೀರ್ಪು ನೀಡುವ ಯಾವುದೇ ಅಧಿಕಾರವಿಲ್ಲ, ಅದರ ತೀರ್ಪು ಭಾರತಕ್ಕೆ ಕಾನೂನುಬದ್ದವಾಗಿ ಅನ್ವಯಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವು ಈ ನ್ಯಾಯಾಲಯವನ್ನು ಎಂದಿಗೂ ಅಂಗೀಕರಿಸಿಲ್ಲ, ಅದರ ವಿಚಾರಣೆಯಲ್ಲೂ ಭಾಗವಹಿಸಿಲ್ಲ, ಆದ್ದರಿಂದ ನ್ಯಾಯಾಲಯದ ತೀರ್ಪಿಗೆ ಭಾರತ ಬದ್ದವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೇಗ್ನಲ್ಲಿರುವ ನ್ಯಾಯಾಲಯ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭಾರತ ನೀಡಿರುವ ಕಾರಣಗಳು ಸಮರ್ಥವಲ್ಲ ಎಂದು ಹೇಳಿತ್ತು. 1960ರ ಜಲ ಹಂಚಿಕೆ ಒಪ್ಪಂದದಡಿ ಭಾರತ ತನ್ನ ಬದ್ದತೆಗಳನ್ನು ಮುಂದುವರಿಸಬೇಕು ಎಂದು ಸೂಚಿಸಿತ್ತು. ಆದರೆ ನ್ಯಾಯಾಲಯ ರಚನೆಯೇ ಒಪ್ಪಂದದ ನಿಯಮಗಳಿಗೆ ವಿರುದ್ದವಾಗಿದೆ ಎಂದು ಭಾರತ ತಿಳಿಸಿದೆ. ಸಿಂಧು ಜಲ ಒಪ್ಪಂದ ಮತ್ತು ತನ್ನ ಮೂಲಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದ ಭಾರತದ ಸಾರ್ವಭೌಮ ನಿರ್ಧಾರಗಳಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ರಾಷ್ಟೀಯ ಭದ್ರತೆ

0: ಸುರಕ್ಷತೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದಕತೆಯನ್ನು ಉಲ್ಲೇಖಿಸಿ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ನವದೆಹಲಿಯಲ್ಲಿ ಇಂದು ಜರ್ಮನಿ ಪರಿಸರ ಸಚಿವ ಕಾರ್ಸ್ಟನ್ ಶ್ನೀಡರ್ ಅವರೊಂದಿಗೆ ಸಭೆ ನಡೆಸಿದರು. ನಾಲ್ಕನೇ ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆಯ ಹಿನ್ನೆಲೆಯಲ್ಲಿ ಈ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸುವಿಕೆ ಹಾಗೂ ಜೌಗು ಪ್ರದೇಶಗಳ ಸಂರಕ್ಷಣೆ ಸೇರಿದಂತೆ ಜೈವಿಕ ವೈವಿಧ್ಯತೆಯ ರಕ್ಷಣೆಯ ಕುರಿತು ಎರಡೂ ದೇಶಗಳ ನಡುವೆ ವಿಸ್ತೃತ ಚರ್ಚೆ ನಡೆಯಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭೂಪೇಂದರ್ ಯಾದವ್ ಭಾರತ ಮತ್ತು ಜರ್ಮನಿ ನಡುವಿನ ರಾಜತಾಂತ್ರಿಕ ಸಹಭಾಗಿತ್ವ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಒಟ್ಟು 23,731 ಕೋಟಿ ರೂಪಾಯಿ ವೆಚ್ಚದ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಎಂದಿನಿಂದ ಜಾರಿಗೆ ಬಂದಿದೆ. ಇದು ಭಾರತದಲ್ಲಿ ಕಂಪ್ರೆಸ್ಡ್ ಜೈವಿಕ ಅನಿಲದ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನು 2035-36 ಜಾರಿಗೆ ತರಲಾಗುವುದು ಮತ್ತು ಈ ಯೋಜನೆಯು ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರ ಸ್ತಂಭವಾಗಿ ಜೈವಿಕ ಸಿಎನ್ಜಿ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಸಿಬಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ವೃತ್ತಾಕಾರದ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ. ಕಳೆದ ತಿಂಗಳ 6ರಂದು ಕೇಂದ್ರ ಸಚಿವ ಸಂಪುಟ ಈ ಯೋಜನೆಗೆ ಅನುಮೋದನೆ ನೀಡಿತು. ನೇಪಾಳದ ತ್ರಿಶೂಲಿ 3A ಜಲ ವಿದ್ಯುತ್ ಯೋಜನೆಯ ಕೆಸರಿನಿಂದ ತುಂಬಿದ ಸುರಂಗಗಳಲ್ಲಿ ಸಿಲುಕಿರುವ ಶಂಕೆ ಇರುವ 600ಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ರಕ್ಷಣಾ ಸಿಬ್ಬಂದಿ ಸ್ಫೋಟಕಗಳು ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರವಾಹದಿಂದ 939 ಮಂದಿ ಮೃತಪಟ್ಟಿದ್ದು 3,925 ಮಂದಿ ನಾಪತ್ತೆಯಾಗಿದ್ದಾರೆ. ದೇಶಾದ್ಯಂತ 11,000ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಭಾರತ ಸೇರಿದಂತೆ ಹಲವು ದೇಶಗಳ ತಜ್ಞರು ರಕ್ಷಣಾ ಕಾರ್ಯಾಚರಣೆಗೆ ನೆರವು ನೀಡುತ್ತಿದ್ದಾರೆ. ಭಾರತವು ಸುರಂಗ ರಕ್ಷಣಾ ಹಾಗೂ ವಿಧಿವಿಜ್ಞಾನ ತಜ್ಞರ ತಂಡಗಳನ್ನು ಕಳುಹಿಸಿದ್ದು ಮೃತರ ಗುರುತಿಗಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ನೇಪಾಳದ ಪ್ರವಾಹದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಮತ್ತು ಮೃತದೇಹಗಳನ್ನು ಸ್ವದೇಶಕ್ಕೆ ಹಸ್ತಾಂತರಿಸಲು ಹಲವು ಹಂತಗಳ ಪರಿಶೀಲನೆ ಅಗತ್ಯವಿದೆ ಎಂದು ಕಠ್ಮಂಡುವಿನ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮೃತದೇಹಗಳ ಛಾಯಾಚಿತ್ರ, ಬೆರಳಚ್ಚು, ಡಿಎನ್ಎ ಮಾದರಿ ಹಾಗೂ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಹಸ್ತಾಂತರ ಪ್ರಕ್ರಿಯೆ ನಡೆಸಲಾಗುತ್ತದೆ. ಕುಟುಂಬದವರು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿರುವ ಛಾಯಾಚಿತ್ರಗಳ ಮೂಲಕ ಮೃತದೇಹಗಳನ್ನು ಗುರುತಿಸಿದರೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸ್ವದೇಶಕ್ಕೆ ಕಳುಹಿಸಲು ರಾಯಭಾರ ಕಚೇರಿ ನೆರವು ನೀಡಲಿದೆ ಎಂದು ಕಚೇರಿ ತಿಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಸ್ಟಮ್ಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರಲು ಕೇಂದ್ರ ಸರ್ಕಾರ ಸಿದ್ದತೆ ನಡೆಸುತ್ತಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಜಿ20 ಹಣಕಾಸು ಸಭೆಯಲ್ಲಿ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೇರ ಮತ್ತು ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ತರಲಾದ ಬದಲಾವಣೆಗಳ ಮುಂದುವರೆದ ಭಾಗವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: FM 103.1 MHz ಕಂಪನಾಂಕದಲ್ಲಿ ಇದು

ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸಮಯ 1:28 ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಯ್ಯಾರ ಕಿಞ್ಞಣ್ಣ ರೈ ಅವರ ರಚನೆ ಸಮೂಹ ಗಾಯನದಲ್ಲಿ.

ವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ

0: ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ. ಹಿತ್ತ ತಂದೆ ತಾಯಿಗಳ ಚಿತ್ತವನ್ನು ವಹಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಹಿತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಎನ್ನುವ ದಾಸ ಶ್ರೇಷ್ಠರ ಕೀರ್ತನೆಯ ಸಾಲುಗಳು.
3: ಈಗ ಸಮಯ 1:33:33. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಪ್ರಚಲಿತ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಆತ್ಮೀಯ ಸ್ವಾಗತ. ನಾನು ಪೌಡಂಡ ಡೇಸಿ ರೋಷನ್. ಪ್ರಚಲಿತ ಕಾರ್ಯಕ್ರಮದಲ್ಲಿ ನಾವು ವಿವಿಧ ದಿನಾಚರಣೆಗಳು, ವಿಶೇಷ ಸಪ್ತಾಹಗಳು, ವಿಶೇಷ ಪಾಕ್ಷಿಕ ಹಾಗೂ ಆ ದಿನ ವಿಶೇಷತೆ ಬಗ್ಗೆ ಮಾತಾಡ್ತೀವಿ. ವಿವಿಧ ದಿನಾಚರಣೆಗಳನ್ನು ನಾವು ಆಚರಿಸುವ ಮುಖ್ಯ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸೋದು, ಇತಿಹಾಸದ ಪ್ರಮುಖ ಘಟನೆಗಳನ್ನು ನೆನಪಿಸಿಕೊಳ್ಳೋದು, ದೇಶಕ್ಕಾಗಿ ಶ್ರಮಿಸಿದ ಮಹನೀಯರನ್ನು ಗೌರವಿಸೋದು. ಇಂದಿನ ಯುವಜನತೆಗೆ ಆ ದಿನ ವಿಶೇಷತೆಯ ಬಗ್ಗೆ ಮಾಹಿತಿ ನೀಡಿ ಸಾಧನೆ ಮಾಡೋದಕ್ಕೆ ಪ್ರೇರೇಪಿಸೋದು ಹಾಗೂ ಜನರಲ್ಲಿ ಒಗ್ಗಟ್ಟು ಶಾಂತಿಯನ್ನು ಮೂಡಿಸೋದಾಗಿದೆ. ಇಂದಿನ ಪ್ರಚಲಿತದಲ್ಲಿ ನಾನು ನೇತ್ರದಾನ ಪಾಕ್ಷಿಕ ಮತ್ತು ಪೋಷಕಾಂಶ ಸಪ್ತಾಹದ ಬಗ್ಗೆ ಮಾತನಾಡ್ತೀನಿ. ಅದಕ್ಕೂ ಮೊದಲು ಕರ್ಣಾ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರದ್ದು, ಸಾಹಿತ್ಯ ಜಿ ಉದಯಶಂಕರ್.

ಪ್ರಿಯ ಕೇಳುಗರೇ, ನೇತ್ರದಾನ ಪಾಕ್ಷಿಕವನ್ನು ಪ್ರತಿ ವರ್ಷ ಆಗಸ್ಟ್ ತಿಂಗಳ 25ನೇ ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನವರೆಗೆ ದೇಶದಾದ್ಯಂತ ಆಚರಿಸಲಾಗುತ್ತೆ. ಈ ನೇತ್ರದಾನ ಪಾಕ್ಷಿಕದ ಉದ್ದೇಶ ಕಣ್ಣಿನ ದಾನದ ಮಹತ್ವವನ್ನು ಜನರಿಗೆ ತಿಳಿಸೋದು, ಅದಕ್ಕಾಗಿ ಸಾರ್ವಜನಿಕರನ್ನ ಪ್ರೇರೇಪಿಸೋದು ಮತ್ತು ಜನರಲ್ಲಿ ಅರಿವು ಮೂಡಿಸೋದು. ಕಣ್ಣುಗಳು ಮಾನವ ದೇಹದ ಅಮೂಲ್ಯ ಅಂಗವಾಗಿದ್ದು, ಮರಣಾನಂತರ ಕಣ್ಣುಗಳನ್ನು ದಾನ ಮಾಡೋದ್ರಿಂದ ಇಬ್ಬರು ದೃಷ್ಟಿಹೀನರಿಗೆ ಮರುದೃಷ್ಟಿಯನ್ನು ನೀಡಬಹುದಾಗಿದೆ. ಮುಖ್ಯವಾಗಿ ಕಾರ್ನಿಯ ಅಂದರೆ ಕಣ್ಣುಗುಡ್ಡೆಯ ಮೇಲಿರುವ ಪಾರದರ್ಶಕ ಪದರದ ದೋಷ ಅಥವಾ ಕುರುಡುತನದಿಂದ ಬಳಲುತ್ತಿರುವವರಿಗೆ ಕಣ್ಣಿನ ದಾನದಿಂದ ಮರುಜೀವ ಸಿಕ್ಕಂತಾಗುತ್ತೆ. ಇನ್ನು ಯಾರ್ಯಾರು ನೇತ್ರದಾನ ಮಾಡಬಹುದು ಅಂತ ನೋಡೋದಾದರೆ, ಕಣ್ಣಿನ ಕಾರ್ನಿಯ ಭಾಗಕ್ಕೆ ರಕ್ತ ಸಂಚಾರವಿಲ್ಲದೇ ಇರೋದ್ರಿಂದ ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯ ರೋಗ, ಮೂತ್ರಪಿಂಡ ಸಮಸ್ಯೆ ಇರುವವರು ಕೂಡ ಕಣ್ಣಿನ ದಾನವನ್ನು ಮಾಡಬಹುದು. ಆದರೆ HIV ಏಡ್ಸ್, ಹೆಪಟೈಟಿಸ್ ಬಿ, ಸಿ, ರೇಬೀಸ್, ರಕ್ತದ ಕ್ಯಾನ್ಸರ್ ಹಾಗೂ ತೀವ್ರ ತರದ ಸೋಂಕುಗಳಿರುವವರು ನೇತ್ರದಾನ ಮಾಡುವಂತಿಲ್ಲ. ಇನ್ನು ನೇತ್ರದಾನದ ಪ್ರತಿಜ್ಞೆ ಮಾಡಿದವರು ತಮ್ಮ ಕುಟುಂಬಕ್ಕೆ ಈ ವಿಷಯವನ್ನು ತಿಳಿಸಿರಬೇಕು. ಯಾಕಂದರೆ ಮೃತರಾದ ನಂತರ ಸಂಬಂಧಪಟ್ಟವರಿಗೆ ವಿಷಯ ತಿಳಿಸಿ ಕಣ್ಣಿನ ದಾನದ ಪ್ರಕ್ರಿಯೆ ಆರಂಭಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಮೃತದೇಹ ಇರುವ ಕೊಠಡಿಯಲ್ಲಿ ಫ್ಯಾನ್ ಹಾಕಬಾರ್ದು. ಇದರಿಂದ ಕಣ್ಣಿನ ತೇವಾಂಶ ಬೇಗನೆ ಆರಿಹೋಗುತ್ತೆ. ಬದಲಿಗೆ ಅದರ ಮೇಲೆ ಒದ್ದೆಯಾದ ಹತ್ತಿ ಅಥವಾ ಐಸ್ ಪ್ಯಾಕ್ ಇಡೋದ್ರಿಂದ ಕಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು. ನೇತ್ರದಾನ ಅತ್ಯಂತ ಶ್ರೇಷ್ಠ ದಾನವಾಗಿದ್ದು, ಮರಣಾನಂತರವೂ ನಮ್ಮ ಕಣ್ಣುಗಳು ಬೇರೆಯವರ ಜೀವನಕ್ಕೆ ಬೆಳಕಾಗಲಿ, ಅವರು ಕೂಡ ಈ ಸುಂದರ ಜಗತ್ತನ್ನು ನೋಡುವಂತಾಗಲಿ ಅಲ್ವಾ ಸ್ನೇಹಿತರೆ? ಇನ್ನು ಕೇಳೋಣ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮನೋಮೂರ್ತಿ.

ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಎಂಬ ಮಾತಿದೆ. ಒಳ್ಳೆಯ ಸಮಾಜ ನಿರ್ಮಾಣವಾಗಬೇಕಾದ್ರೆ ಆರೋಗ್ಯ ತುಂಬ ಮುಖ್ಯ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಸೇವಿಸುವ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 1 ಅಂದರೆ ಇಂದಿನಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತೆ. 1982 ಭಾರತದಲ್ಲಿ ಮೊದಲ ಬಾರಿಗೆ ಪೋಷಕಾಂಶ ಸಪ್ತಾಹವನ್ನು ಆಚರಿಸಲಾಯಿತು. ಉತ್ತಮ ಆರೋಗ್ಯ, ಸಮತೋಲಿತ ಆಹಾರ, ದೇಹಕ್ಕೆ ಬೇಕಾದ ಪೋಷಕಾಂಶಗಳು, ವಿಟಮಿನ್ಗಳು ಮತ್ತು ಖನಿಜಗಳ ಮಹತ್ವವನ್ನು ತಿಳಿಸಲು ಪೋಷಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಈ ವರ್ಷದ ರಾಷ್ಟ್ರೀಯ ಪೋಷಕಾಂಶ ವಾರದ ಧ್ಯೇಯವಾಕ್ಯ ಡಿಸ್ಕವರ್ ದಿ ಪವರ್ ಆಫ್ ನ್ಯೂಟ್ರಿಷನ್, ಅಂದರೆ ಪೌಷ್ಟಿಕಾಂಶದ ಶಕ್ತಿಯನ್ನು ಅನ್ವೇಷಿಸಿ ಎಂಬುದಾಗಿದೆ. ದೈನಂದಿನ ಆಹಾರ ಪದ್ಧತಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ಹೇಗೆ ದೂರವಿರಬಹುದು ಎಂಬುದನ್ನು ಈ ವರ್ಷದ ಧ್ಯೇಯವಾಕ್ಯ ಒತ್ತಿ ಹೇಳುತ್ತೆ. ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ನಾವು ಸೇವಿಸುವ ಪ್ರತಿಯೊಂದು ತುತ್ತು ಕೂಡ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ. ಯಾವಾಗಲೂ ನಾವು ಸಮತೋಲಿತ ಆಹಾರವನ್ನು ಸೇವಿಸಬೇಕು, ಅಂದರೆ ಬ್ಯಾಲೆನ್ಸ್ಡ್ ಡಯಟ್. ನಮ್ಮ ತಟ್ಟೆಯಲ್ಲಿ ಅನ್ನ, ರೊಟ್ಟಿ ಅಂದರೆ ಕಾರ್ಬೋಹೈಡ್ರೇಟ್ಗಳು ಮಾತ್ರ ಇರದೆ ಹಸಿರು ತರಕಾರಿ, ಬೇಳೆಕಾಳುಗಳು, ಮೊಳಕೆ ಕಾಳುಗಳು, ಮೊಟ್ಟೆ ಅಥವಾ ಡೈರಿ ಉತ್ಪನ್ನಗಳಂತಹ ಪ್ರೋಟೀನ್ಗಳಿರಬೇಕು, ಬೆಣ್ಣೆ ತುಪ್ಪದಂತಹ ಆರೋಗ್ಯಕರ ಫ್ಯಾಟ್ ಕೂಡ ಸೇರಿರಬೇಕು. ಉಪ್ಪು, ಸಕ್ಕರೆ ಮತ್ತು ಎಣ್ಣೆಯ ಬಳಕೆಯನ್ನು ಕಡಿಮೆ ಮಾಡಿ ಉಪ್ಪಿನಕಾಯಿ, ಹಪ್ಪಳ ಮತ್ತು ನಾವು ಸೇವಿಸುವ ಬೇಕರಿ ತಿಂಡಿ ಸ್ನ್ಯಾಕ್ಸ್ಗಳಲ್ಲಿರುವ ಹಿಡನ್ ಸಾಲ್ಟ್ಗಳು ನಮಗೆ ಗೊತ್ತಿಲ್ಲದೆ ನಮ್ಮ ದೇಹವನ್ನು ಪ್ರವೇಶಿಸುವುದನ್ನು ನಾವು ತಡಿಬೇಕು. ಅದನ್ನು ಹೇಗೆ ತಡೆಯೋದು ಅಂದರೆ ಅವುಗಳನ್ನು ನಾವು ತಿನ್ನಲೇಬಾರದು. ಇನ್ನು ಡೀಪ್ ಫ್ರೈ ಮಾಡಿದ ಆಹಾರದ ಬದಲು ಹಬೆಯಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಣ್ಣುಗಳ ಜ್ಯೂಸ್ ಕುಡಿಯುವ ಬದಲು ನೇರವಾಗಿ ಹಣ್ಣುಗಳನ್ನು ಅಗಿದು ತಿನ್ನೋದ್ರಿಂದ ದೇಹಕ್ಕೆ ಬೇಕಾದ ಉತ್ತಮ ನಾರಿನಾಂಶ ಅದರಲ್ಲಿ ಸಿಗುತ್ತೆ, ಜೊತೆಗೆ ಅದು ಜೀರ್ಣಕ್ರಿಯೆಗೂ ಸಹಕಾರಿಯಾಗುತ್ತೆ. ಸಾಕಷ್ಟು ನೀರು ಕುಡಿಯುವ ಮೂಲಕ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಟುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಹಸಿರು ತರಕಾರಿ, ಹಣ್ಣುಗಳಲ್ಲಿರುವ ವಿಟಮಿನ್ಗಳು, ಖನಿಜಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದರೆ, ಬೇಳೆಕಾಳು, ಮೊಳಕೆ ಕಾಳು, ಮೊಟ್ಟೆ, ಹಾಲಿನ ಉತ್ಪನ್ನಗಳಲ್ಲಿರುವ ಪ್ರೋಟೀನ್ಗಳು ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಅಕ್ಕಿ, ರಾಗಿ, ಜೋಳ, ಸಿರಿಧಾನ್ಯಗಳಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಬೇಕಾದ ಅಗತ್ಯ ಶಕ್ತಿಯನ್ನು ಒದಗಿಸುತ್ತೆ. ಇನ್ನು ಸ್ಥಳೀಯವಾಗಿ ಸಿಗುವ ಆಹಾರ, ಹಣ್ಣು ಹಂಪಲುಗಳ ಸೇವನೆಯಿಂದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ. ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಹಾಗೂ ತಾಯಂದರ ಆರೋಗ್ಯಕ್ಕೆ ಕಬ್ಬಿಣಾಂಶ ಮತ್ತು ಫೋಲಿಕ್ ಆಸಿಡ್ ಭರಿತ ಆಹಾರ ಸೇವನೆ ಅತಿ ಮುಖ್ಯ. ಈಗ ಕೇಳೋಣ ಅನೂಪ್ ಸಿಲಿನ್ ಅವರು ಸಂಗೀತ ಸಂಯೋಜನೆ ಮಾಡಿ ಹಾಡಿರುವ ಜನ್ಮ ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಬರೆದಿದ್ದಾರೆ ಅರ್ಜುನ್ ಹಾಗೂ ಚಕ್ರವರ್ತಿ.

ಸ್ನೇಹಿತರೆ, ನಾವು ಇಷ್ಟು ಹೊತ್ತು ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ. ಆದರೆ ಎಲ್ಲರೂ ಹೆಚ್ಚಾಗಿ ಸೇವಿಸುವ ಜಂಕ್ ಫುಡ್ಗಳ ಬಗ್ಗೆ ಈಗ ಮಾತಾಡೋಣ. ಜಂಕ್ ಫುಡ್ ಅಂದರೆ ಯಾವುದೇ ಪೋಷಕಾಂಶಗಳಿಲ್ಲದ ಆಹಾರ. ಇವುಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಯಾವುದೇ ಪ್ರಯೋಜನವಿಲ್ಲ. ಆ ಸಮಯಕ್ಕೆ ಚೆನ್ನಾಗಿದೆ ಅಂತ ನಾಲಿಗೆಗೆ ರುಚಿ ಅನಿಸಬಹುದು, ಹೊಟ್ಟೆ ತುಂಬಿದ ಹಾಗೆ ಆಗಬಹುದು. ಆದರೆ ದೀರ್ಘಕಾಲದಲ್ಲಿ ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಅತಿಯಾದ ಸಕ್ಕರೆ ಬಳಕೆ ಮಾಡಿರುವ ಆಹಾರ ಹಾಗೂ ಪಾನೀಯಗಳು, ಎಣ್ಣೆಯಲ್ಲಿ ಖರೀದಿಸಿದ ಪದಾರ್ಥಗಳು, ಆಕರ್ಷಣೆಗಾಗಿ ವಿವಿಧ ರೀತಿಯ ಬಣ್ಣಗಳನ್ನು ಹಾಕಿ ತಯಾರಿಸಿರುವ ಆಹಾರಗಳಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಸಮತೋಲಿತ ಆಹಾರ ಸೇವನೆ ಮಾಡೋದ್ರಿಂದ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಯೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ ಕೇಳಿ ಪರಪಂಚ ಚಿತ್ರದ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು, ಸಂಗೀತ ವೀರ್ ಸಮರ್ಥ್.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಪ್ರಿಯ ಕೇಳುಗರೆ, ಈ ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನವಿದೆ. ಆರು ಗಂಟೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಜೈವಿಕ ನಿಯಂತ್ರಣ ಕುರಿತು ಡಾಕ್ಟರ್ ಹೆಚ್ಸಿ ಲತಾ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ. ಈ ಸಂಜೆ 7:45 ಅರೆಭಾಷೆ ಐಸಿರಿಯಲ್ಲಿ ಅಂಬೈಕಲ್ಲು ಸುಶೀಲಾ ಕುಶಾಲಪ್ಪ ಮತ್ತು ಪುದಿಯ ನೆರವನ ರೇವತಿ ರಮೇಶ್ ಅವರಿಂದ ಕೈಲು ಮುಹೂರ್ತ ಹಬ್ಬದ ಪ್ರಯುಕ್ತ ವಿಶೇಷ ಮಾತುಕತೆ ಇದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆಯಾಗಲಿದೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡಾ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ

0: ಪ್ರವಾಸ ಕೈಗೊಂಡು ಬಾರ ಪರಿಶೀಲನೆ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರ್ಗಿ ತಾಲೂಕಿನ ಕದಾಂಪೂರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನಲ್ಲಿ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಾಪಗೋಳ ಅವರ ಜಮೀನಿನಲ್ಲಿ ಹತ್ತಿ ಬೆಳೆಗಳನ್ನು ಪರಿಶೀಲಿಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹುಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿನ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಕೆಆರ್ ನಗರ ಶಾಸಕ ರವಿಶಂಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ, ಕೆಆರ್ ನಗರ ತಹಶೀಲ್ದಾರ್, ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯಾನವನದ ಜಾಗದ ಶೇಕಡಾ 5ರಷ್ಟು ಬಳಕೆ ಪ್ರಸ್ತಾವನೆ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನ್ಯ ಉದ್ದೇಶಕ್ಕೆ ಲಾಲ್ಬಾಗ್ ಜಾಗ ನೀಡಿಕೆ ಬಗ್ಗೆಯೂ ಪರಾಮರ್ಶೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈ ಕುರಿತಂತೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಉದ್ಯಾನವನದ ಜಾಗದ ಕುರಿತಂತೆ ಮತ್ತೊಮ್ಮೆ ಚರ್ಚಿಸಲು ಅವಕಾಶ ನೀಡುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇನ್ನೂ ಕೆಲವು ತಾಲೂಕುಗಳ ಕುರಿತು ಪರಿಶೀಲನೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಗೆ ರಾಯಚೂರು ಜಿಲ್ಲೆಯ ಲಿಂಗಸಿಗೂರಿನಲ್ಲಿ ಚಾಲನೆ ದೊರೆತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 3 ತಿಂಗಳುಗಳಾಗಿದ್ದು ಏನೂ ಅಭಿವೃದ್ದಿ ಕಾರ್ಯ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಬರ ಪರಿಹಾರದಲ್ಲೂ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆಗೂ ಮುನ್ನ ರಾಯಚೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿರುವುದು ಭ್ರಷ್ಟ ಹಾಗೂ ಜನವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಹೊಸ ಯುಗ ಇಂದಿನಿಂದ ಆರಂಭವಾಗಲಿದೆ. ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಅಂತರರಾಜ್ಯ ನದಿ ನೀರು ಹಂಚಿಕೆ ವ್ಯಾಜ್ಯಗಳು ಮತ್ತು ನೀರಾವರಿ ಯೋಜನೆಗಳ ಕುರಿತು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನವದೆಹಲಿಯಲ್ಲಿ ಸುಪ್ರೀಂಕೋರ್ಟ್ ಹಿರಿಯ ನ್ಯಾಯವಾದಿ ಶ್ಯಾಮ್ ದಿವಾನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ರಾಜ್ಯದ ಕಾನೂನು ತಂಡದ ಹಿರಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿನ ನೈಜ ನೀರಿನ ಪರಿಸ್ಥಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕೈಗೊಳ್ಳಬೇಕಾದ ಮುಂದಿನ ಕಾನೂನಾತ್ಮಕ ಕ್ರಮಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಾಯಿತು. ಇದೇ ವೇಳೆ ಮೇಕೆದಾಟು ಯೋಜನೆಯ ಕುರಿತಂತೆಯೂ ಹಿರಿಯ ವಕೀಲರಿಗೆ ಸಚಿವರು ಮನವರಿಕೆ ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಮುಳುಗಡೆ ಪ್ರದೇಶದ ಸವಾಲುಗಳು, ಭೂಸ್ವಾಧೀನ, ಪರಿಹಾರ ವಿತರಣೆ, ಸಂಧಾನ ಪ್ರಕ್ರಿಯೆ ಹಾಗೂ ನ್ಯಾಯಾಲಯದಲ್ಲಿನ ಕಾನೂನು ವ್ಯಾಜ್ಯಗಳ ತ್ವರಿತ ಇತ್ಯರ್ಥಕ್ಕೆ ರೂಪಿಸಬೇಕಾದ ಕಾರ್ಯತಂತ್ರಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ಎಲ್ ನಿನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆಯಾಗದಂತೆ ಆದ್ಯತೆಯ ಮೇಲೆ ಕ್ರಮ ವಹಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರಿಂದ ಇಲಾಖೆಯ ವಿವಿಧ ಯೋಜನೆಗಳ ಮಾಹಿತಿ ಪಡೆದ ಅವರು, ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲು ತಿಳಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ

0: ವಿಬಿಜಿ ರಾಮ್ಜಿಯಡಿ ಜಿಲ್ಲೆಯಲ್ಲಿ ಹೆಚ್ಚಿನ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮಾಭಿವೃದ್ದಿಗೆ ಪೂರಕವಾದ ಕಾಮಗಾರಿ ಕೈಗೊಂಡು ಗ್ರಾಮಗಳಲ್ಲಿ ಶಾಶ್ವತವಾದ ಆಸ್ತಿಗಳ ನಿರ್ಮಾಣ ಮಾಡಲು ನಿರ್ದೇಶನ ನೀಡಿದ್ದಾರೆ. ಈ ಸ್ವತ್ತಿಗಾಗಿ ಸಲ್ಲಿಸಿರುವ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡುವಂತೆಯೂ ಆದೇಶಿಸಿದ ಸಚಿವರು, ಅರಿವು ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಬರುವಂತೆ ಮತ್ತು ಅವರಲ್ಲಿ ಓದುವ ಹವ್ಯಾಸ ಬೆಳೆಸಲು ಜಾಗೃತಿ ಮೂಡಿಸುವಂತೆಯೂ ಸಲಹೆ ನೀಡಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂ ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಹಾಗೂ ಉತ್ತರ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ್ದಾರೆ. ಸರ್ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಬಳಿ ಪಾದಚಾರಿ ಮಾರ್ಗ ಒತ್ತುವರಿಯಾಗಿರುವುದನ್ನು ಗಮನಿಸಿದ ಅವರು, ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಒತ್ತುವರಿಯಾಗಿರುವ ಜಮೀನುಗಳ ಜಂಟಿ ಸರ್ವೆ ಕಾರ್ಯವನ್ನು 15 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಕ್ಷೆ ಸಹಿತ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು ಹಿನ್ನೀರಿನ ಪ್ರದೇಶಗಳಿಗೆ ಒತ್ತುವರಿ ಪ್ರಕರಣಗಳು ಹೆಚ್ಚುತ್ತಿದ್ದು ಕಂದಾಯ ಇಲಾಖೆ ಹಾಗೂ ಕಾವೇರಿ ನಿಗಮದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಒತ್ತುವರಿ ಜಮೀನುಗಳನ್ನು ನಿಖರವಾಗಿ ಗುರುತಿಸಬೇಕು ಎಂದು ನಿರ್ದೇಶನ ನೀಡಿದರು. ಸರ್ವೆ ಕಾರ್ಯಕ್ಕೆ ಅಗತ್ಯವಿರುವ ದಾಖಲೆಗಳು, ತಾಂತ್ರಿಕ ಮಾಹಿತಿ ಹಾಗೂ ಸ್ಥಳೀಯ ಸಹಕಾರ ನೀಡುವಂತೆ ಕಾವೇರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಗದಿತ ಅವಧಿಯಲ್ಲಿ ಸರ್ವೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧಿಸಿರುವುದನ್ನು ವಿರೋಧಿಸಿ ಅಡಿಕೆ ಬೆಳೆಗಾರರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ ದಾವಣಗೆರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರಿಗೆ ಸಂಚಾರ ವ್ಯತ್ಯಯಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು. ಅಡಿಕೆ ಬೆಳೆಯನ್ನೇ ನಂಬಿ ಬದುಕುತ್ತಿರುವ ಲಕ್ಷಾಂತರ ಬೆಳೆಗಾರರ ಹಿತರಕ್ಷಣೆಯನ್ನು ಕಡೆಗಣಿಸಿ ಸರ್ಕಾರ ದಿಢೀರ್ ಗುಟ್ಕಾ ನಿಷೇಧ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಿ ಸಾವಿರಾರು ಬೆಳೆಗಾರರು ಮತ್ತು ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಮಾಡಲು ಅವಕಾಶ ನೀಡುವ ವಿಚಾರಣಾ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಆರೋಪಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ದರ್ಶನ್ ಅರ್ಜಿಯನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ವಿಚಾರಣಾ ನ್ಯಾಯಾಲಯದ ತೀರ್ಪಿಗೆ ತಡೆ ನೀಡುವಂತೆ ಅವರು ನ್ಯಾಯಾಲಯವನ್ನು ಕೋರಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವಲ್ಲಿ ತಾಂತ್ರಿಕ ಕಾರಣಗಳು ಮತ್ತು ಕೆಳ ನ್ಯಾಯಾಲಯವು ಅನುಸರಿಸಿದ ಕಾರ್ಯವಿಧಾನವನ್ನು ಆರೋಪಿ ದರ್ಶನ್ ಪ್ರಶ್ನಿಸಿದ್ದಾರೆ. ಪ್ರವಾಹದಿಂದ ಸಮಸ್ಯೆಗೆ ಸಿಲುಕಿರುವ ನೇಪಾಳದ ಜನರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಪೀಠ ನೆರವಿಗೆ ಮುಂದಾಗಿದೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೃಂಗೇರಿ ಶಾರದಾ ಪೀಠದ ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ, ನೇಪಾಳದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿ ಸಾವು ನೋವು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಶಾರದಾ ಮಠದ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು ಅಲ್ಲಿನ ಜನರಿಗೆ ಅಗತ್ಯ ನೆರವು ನೀಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೇ ಸಮಝ್ ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋ ಕೆ ಕವಿ ಕೌನ್ ಕೌನ್ ಹೈ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋ ಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರ್ದಾಸರು, ತುಲಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯೇ ಹೋತಿ ಹೈ ತೋ. ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ. ದೋನೋ ಪಂಕ್ತಿಯೋ ಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಚಾ, ತುಂಬ ಠೀಕ್. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂನ್ ಪಹಾರ್ ತಾತೆ ಏ ಚಾಟಿ ಭಲಿ ಪೀಸ್ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
3: ಅಚ್ಚಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೇ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತೆ ಹೂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ.

0: दियो बताएं।
1: ठीक है, इसका भाव सुनो। कबीर समाज में गुरु को महत्व प्रोत्साहन देना चाहते थे। उनका कहना है, मेरे सामने गुरु और गोविंद दोनों खड़े हैं, मुझे मालूम नहीं हो रहा है मैं पहले किसको प्रणाम करूं। मैं तो पहले गुरु को ही प्रणाम करता हूं, जो मुझे भगवान का दर्शन कराता है। इसे कन्नड़ में सीता।
0: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು. ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
1: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
1: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಚಾ, ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ದಾಲ್ ಕಹ ಕಬೀರ್ ದೋ ನ ಮಿಲೈ ಇಕಲೆ ದೂಜಿ ಡಾಲ್. ತುಮ್ ಹೇಗ್ ಬಾಸಿತಾ?
0: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ದಾಲ್ ಕಹ ಕಬೀರ್ ದೋ ನ ಮಿಲೈ ಇಕಲೆ ದೂಜಿ ಡಾಲ್.
1: ಅಚ್ಚಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ, ಏಕ್ ಚೀಂಟಿ अपने मुंह में चावल का एक दाना ले जा रही थी। रास्ते में दाल का एक टुकड़ा मिल गया। बेचारी दोनों को एक साथ ले जा नहीं सकती, केवल एक को ही ले जा सकती है, दूसरे को छोड़ना ही पड़ता है। इसे तुम कन्नड़ में विघ्नेश।
2: वंदु इरवे तन्न बायली अक्की कालंदन्न कच्चकोंडु होगता इत्तु, दारीली बेले कालंदु कानस्तु, अदु एरडन्नू ओट्टिगे तेगेदुकोंडु होगकागल्ल, ಒಂದನ್ ಮಾತು ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನ ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವ ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹೀ ಸಕ್ತಾ, ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
0: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
1: ಹಾ, ವಿಜ್ಞಾನ ಭೀ ಬತಾತಾ ಹೈ, ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನ ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದೊಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ, ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹೀ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
0: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ, ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯ್ ಏಕ್ ದೋಹಾ ಸುನಾಯಿ ನಾ?
1: ಸುನೋ. ತುಳಸಿ ಸಂತ ಸೋಂಬಸರು ಫೂಲ ಫಲ ಹಿ ಪರ ಹೇತ್, ಇತತೆ ಯೇ ಪಾಹನ ಹನಸ ಉತತೆ ವೇ ಫಲ ದೇತ್. ತುಮ್ ಹೇಗ್ ಬರ್ಸಿತಾ?
0: ತುಳಸಿ ಸಂತಸು ಅಂಬತರು ಫೂಲ್ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲ ದೇತ್.
1: ಯಹತೊ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ, ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ, ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ ಜಮೀನ್ ಪರ್ ಖಡೇ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ, ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
0: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
0: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಮ್ನೆ ಠೀಕ್ ಕಹ. ಇಸ್ ದೊಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ, ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಹತಾ ಹೂಂ ಗುರುಜಿ.
1: ಕಹೋ ನಾ.
2: ತುಳಸಿ

0: चूमती है?
1: लहरें बार बार किनारे को क्यों चूमती है?

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸೋರ. ಸಮಯ 4:20.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
4: ನೋಡಿ, ಕುತ್ತಿಗೆ ಮತ್ತೆ ಸೊಂಟ ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸು, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಆಯ್ತದ.

0: ಸೊಟ್ಟ ಪೊಟ್ಟ ಎತ್ತಿ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ, ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನೋ ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು. ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದಾನೆ ಕಾಮನ್ಲಿ ಪೇನ್ ಬರೋದು.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್. ಅಕ್ಷರ ನ

ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285555

0: 2555000. Save the number, save lives.
1: Akshara, now.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
1: ಕೇಳುಗರಿ, ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿ ರಚನೆಯ ಮೈಸೂರು ಅನಂತಸ್ವಾಮಿ ಹಾಡಿರುವ ಗೀತೆಯನ್ನ ಕೇಳೋಣ.

0: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

0: ಅಪ್ಪ ಬಂದ್ರು ಅಪ್ಪ ಬಂದ್ರು.
1: ಬಂದೆ ಬಂದೆ, ಇದು ನೋಡು ಬನ್ಸಿ ಮೋಟಾರಿನ ಆಟಿಗೆ.
0: ವಾಹ್, ಮತ್ ನನಗೆ?
1: ನಿನಗೆ ಈ ಗೊಂಬೆ.
0: ನಂಗಿದು ಬೇಡ, ನಂಗ್ ಮೋಟಾರ್ ಬೇಕು.
1: ನಿನ್ಗ್ಯಾಕ್ ಮೋಟಾರು? ನೀನು ಹುಡುಗಿ, ಗೊಂಬೆಯೊಡನೆ ಆಟ ಆಡು.
0: ಅಪ್ಪ, ನಿಮಗ್ ಗೊತ್ತಿಲ್ವೇನು, ಹುಡುಗಿಯರು ವಿಮಾನ ನಡೆಸ್ತಾರೆ, ಅಂದ್ಮೇಲೆ ನಾನು ಈ ಮೋಟಾರ್ ನಡೆಸ್ಲಾರೇನು?
2: ಹುಡುಗ ಹಾಗೂ ಹುಡುಗಿಯಲ್ಲಿ ಅಂತರಬೇಕೆ? ಇಬ್ಬರ ಗುರಿ ಒಂದೇ ಆಗಿರುತ್ತದೆ.
3: ಕೇಳುಗರೆ, ಇನ್ನು 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. ಸಮಯ 4:34
4: ಆಕಾಶವಾಣಿ ಮಡಿಕೇರಿ.
5: ನೆನಪು ನಿನಾದ,
4: ನೆನಪು ನಿನಾದ.
5: ನೆನಪು ನಿನಾದ
4: ಕಾರ್ಯಕ್ರಮ, ನೆನಪು ನಿನಾದ.
6: ನೆನಪು ನಿನಾದ
4: ಕಾರ್ಯಕ್ರಮ, ನೆನಪು ನಿನಾದ.
5: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
4: ನೆನಪು ನಿನಾದ
3: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಸ್ ಜಾನಕಿ ಹಾಡಿರುವ ಯಾವ ಹೂ ಯಾರ ಮುಡಿಗು ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯ ರಚನೆಕಾರರು ಲಕ್ಷ್ಮೀನಾರಾಯಣ ಭಟ್ಟ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ತಾಯಿ ಕರಳು ಚಿತ್ರದ ಗೀತೆಯನ್ನ ಕೇಳೋಣ. ಎಸ್ ಜಾನಕಿ ಹಾಡಿರುವ ಈ ಗೀತೆಯ ರಚನೆಕಾರರು ಜಿ ವಿ ಅಯ್ಯರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಗೌರಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ ಕಲಾವಿದರು ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಬಿ ಲತಾ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಸಾಹಿತ್ಯ ಕೋರ ಸೀತಾರಾಮ ಶಾಸ್ತ್ರಿ.
1: ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಂ ಡೂಂ ದಸ್ಸಾ ಪುಸ್ತಕ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಸಮಯ 4:51:20. ಕೇಳುಗರೆ, 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. ಇನ್ನು ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತಾಯಿ ತಂದೆ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ. ಸಂಗೀತ ಟಿ ಚಲಪತಿರಾವ್. ಸಾಹಿತ್ಯ ಚೇ ಉದಯಶಂಕರ್.

ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಪ್ರಳಯಾಂತಕ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು, ಶಂಕರ್ ಗಣೇಶ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

0: ಇದುವರೆಗೆ
1: ನೆನಪುನಿನಾದ
0: ನೆನಪುನಿನಾದ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ

0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
3: ನೋಡಿ, ಕುತ್ತಿಗೆ ಮತ್ತೆ ಸೊಂಟ, ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತು ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನು ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು, ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದಾನೆ ಕಾಮನ್.

0: ಆಗಿರಾಯ್ತದಾಗ ಸೊಟ್ಟ ಪೊಟ್ಟ ಎತ್ತು ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ, ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನು ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದಾನೆ ಕಾಮನ್ಲಿ ಪೇನ್ ಬರೋದು.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255500. ಸೇವ್ ದ ನಂಬರ್, ಸೇವ್ ಲೈಫ್ಸ್.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಸಮಯ 5:04:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು.
0: ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ. ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನ.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಎನ್ನುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರು. ನಮಸ್ಕಾರ ಡಾಕ್ಟರ್ ಖುಷ್ವಂತ್ ಅವರೇ.
5: ನಮಸ್ಕಾರ ಸರ್.
4: ಈಗ ಮೊದಲಿಗೆ ಈ ಮಕ್ಕಳಿಗೆ ಮಳೆಗಾಲದಲ್ಲಿ ಪದೇ ಪದೇ ಶೀತ ಬರೋದನ್ನ ನಾವು ನೋಡ್ತಾ ಇರ್ತೀವಿ, ಕೆಮ್ಮಾಗುತ್ತೆ, ಜ್ವರ ಕೂಡ ಬರ್ತಾ ಇರುತ್ತೆ, ಇದು ಯಾಕಾಗಿ ಅಂತೀರಿ?
5: ನೋಡಿ, ನಿಮಗೆಲ್ಲ ಗೊತ್ತಿರುವ ಹಾಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಕ್ಕಳು ರಜೆಯಲ್ಲಿರ್ತಾರೆ. ಈ ಸಮಯದಲ್ಲಿ ನೀವು ಯಾವುದೇ ತಂದೆ ತಾಯಿಯ ಜೊತೆ ಮಾತಾಡಿದಾಗ ರಜೆಯಲ್ಲಿ ಮಕ್ಕಳು ಹೆಚ್ಚು ಕಮ್ಮಿ ಶೀತ ಜ್ವರ ಯಾವುದೇ ಸಮಸ್ಯೆ ಇಲ್ಲದೆ ಚೆನ್ನಾಗಿರ್ತಾರೆ. ಯಾವಾಗ ಶಾಲೆ ಶುರುವಾಗುತ್ತೆ ಜೂನ್ ಜುಲೈ ಈ ಸಮಯದಲ್ಲಿ ಮಳೆನೂ ಶುರುವಾಗುತ್ತೆ, ಜೊತೆಗೆ ಮಕ್ಕಳಿಗೆ ಶೀತ ಜ್ವರ ಗಂಟಲು ನೋವು ಕೆಮ್ಮು ನೆಗಡಿ ಇದು ವಿಪರೀತ ಕಾಣಿಸ್ಕೊಳ್ಳುತ್ತೆ. ಇದು ಮಳೆಯ ಕಾರಣದಿಂದ ಅಥವಾ ಹವಾಮಾನ ಕಾರಣದಿಂದಕ್ಕಿಂತ ಹೆಚ್ಚಾಗಿ ಮುಖ್ಯ ಕಾರಣ ಏನು ಅಂತೇಳಿದ್ರೆ, ಒಂದು ತರಗತಿಯಲ್ಲಿ 100 ಮಕ್ಕಳು ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಮನೆಗಳಿಂದ ಪರಿಸರಗಳಿಂದ ಊರುಗಳಿಂದ ಬರ್ತಾರೆ. ಒಂದು ಮಗುವಿಗೆ ಯಾವುದೇ ಒಂದು ಸೋಂಕು ಇದ್ರೆ ಕೂಡ ಯಾವುದೇ ಒಂದು ವೈರಸ್ ಇದ್ರೂ ಕೂಡ ಅದು ಹರಡುತ್ತೆ. ಒಂದು ತರಗತಿ ಒಳಗೆ ಕೂತ್ಕೊಂಡಿದ್ದಾಗ ಅದು ಒಂದು ಮಗುವಿಂದ ಮತ್ತೊಂದು ಮಗುವಿಗೆ ಹರಡುತ್ತೆ. ಹಾಗಾಗಿ ಒಂದು ಮಗುವಿಗೆ ಶೀತ ಜ್ವರ ಬಂದರೆ ಇಡೀ ತರಗತಿಗೆ ಬರುತ್ತೆ. ಅದೇ ಕಾರಣದಿಂದ ಜೂನ್ ಜುಲೈ ತಿಂಗಳಲ್ಲಿ ಶೀತ ಜ್ವರ ಕೆಮ್ಮು ನೆಗಡಿ ಗಂಟಲು ನೋವು ಕಾಯಿಲೆಗಳು ಮಕ್ಕಳಲ್ಲಿ ಜಾಸ್ತಿ. ಅದಕ್ಕೆ ಮುಖ್ಯ ಕಾರಣ ಬೇರೆ ಬೇರೆ ಮಕ್ಕಳು ತರಗತಿಗೆ ಅದನ್ನು ತಗೋಬರೋದು ಕಾರಣ ಮುಖ್ಯ. ಹವಾಮಾನದ ಕಾರಣಕ್ಕಿಂತ ಮಳೆಯ ಕಾರಣಕ್ಕಿಂತ ಕೂಡ ಇದೊಂದು ಹರಡುವಂತಹ ಸಾಂಕ್ರಾಮಿಕ ರೋಗದಿಂದ ಮಕ್ಕಳು ಬಳಲುವುದು.
4: ಅಂದರೆ ಒಂದೇ ಕೊಠಡಿಯಲ್ಲಿ ಮಕ್ಕಳ ಒಂದು ದಟ್ಟಣೆಯಿಂದ ಇದು ಬರಬಹುದು ಅಂತೀರಿ?
5: ಹಬ್ಬುತ್ತೆ. ಈಗ ರಜೆಯಲ್ಲಿ ಆದರೆ ಒಂದು ಮಗುಗೆ ಶೀತ ಎಲ್ಲರೂ ಬಂದರೆ ಅದು ಮತ್ತೊಂದು ಮಗುಗೆ ಹೋಗುವುದಿಲ್ಲ. ತರಗತಿಯಲ್ಲಿರುವಾಗ ಜನರಲ್ಲಿ ಮತ್ತೆ ಆ ವಯಸ್ಸಿನ ಮಕ್ಕಳ ಬಗ್ಗೆ ನಾವು ಗಮನ ಹರಿಸಬೇಕು. ಈಗ ನಮಗಾದರೆ ನಾವು ನಮ್ಮ ಬಾಲ್ಯದಲ್ಲಿ ನಮ್ಮ ಶಾಲಾ ದಿನಗಳಲ್ಲಿ ನಮಗೆಲ್ಲ ವೈರಸ್ಗಳ ಮುಖಾಮುಖಿ ಆಗಿರುತ್ತೆ, ಶೀತ ಜ್ವರ ಬಂದಿರುತ್ತೆ, ನಮ್ಮ ದೇಹದಲ್ಲಿ ಆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಿರುತ್ತೆ. ಚಿಕ್ಕ ಮಕ್ಕಳಲ್ಲಿ ಹಾಗಲ್ಲ, ಅವರೆಲ್ಲ ಈ ರೀತಿ ಶೀತ ಜ್ವರ ಬಂದ್ಕೊಂಡೇ ಪ್ರತಿಯೊಂದು ವೈರಸ್ಗಳನ್ನು ಅವರ ದೇಹದೊಳಗೆ ಪ್ರವೇಶಿಸಿ ಆ ದೇಹದೊಳಗೆ ಆಂಟಿಬಾಡಿ ಉತ್ಪಾದನೆಯಾಗಿ ಅವರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳುವ ಪ್ರಕ್ರಿಯೆ ಅದು.
4: ಇನ್ನು ಈಗ ಮಕ್ಕಳಿಗೆ

0: ಜ್ವರ ಬರೋದು ಸಾಮಾನ್ಯವಾಗಿ ನಾವು ನೋಡ್ತಲೇ ಇರ್ತೀವಿ. ಈ ಜ್ವರ ವೈರಸ್ನಿಂದ ಬಂದಿದೆಯೋ ಅಥವಾ ಬ್ಯಾಕ್ಟೀರಿಯಿಂದ ಬಂದಿದೆಯೋ ಅಂತ ಹೇಗೆ ತಿಳ್ಕೊಬೋದು ಅಂತೀರಿ?
1: ನೋಡಿ, ಹೆತ್ತವರಿರ್ಬೋದು, ಮಗುಗೆ ಒಮ್ಮೆ ಜ್ವರ ಬಂದಾಗ ಅವ್ರು ಬಹಳ ಆತಂಕಕ್ಕೊಳಗಾಗ್ತಾರೆ.
0: ಹೌದು.
1: ಜ್ವರ ಜಾಸ್ತಿ ಇದೆ, ಜ್ವರ ಪದೇ ಪದೇ ಬರ್ತಾ ಇದೆ, ಜ್ವರ 3 ದಿನದಿಂದ ಬರ್ತಾ ಇದೆ, 4 ದಿನದಿಂದ ಬರ್ತಾ ಇದೆ, ಮಗು ಸುಸ್ತಾಗಿದ್ದಾನೆ ಹೇಳಿ, ಮೇಲ್ನೋಟಕ್ಕೆ ವೈದ್ಯರಿಗೆ ಮಗುವಿನ ಜ್ವರ ಯಾವ ರೀತಿ ಬರ್ತಾ ಇದೆ, ಜ್ವರ ಬಿಟ್ಟಾಗ ಮಕ್ಕಳು ಆಕ್ಟಿವ್ ಇರ್ತಾರೆಯೇ, ಈಗ ಒಳಗಡೆ ತೀವ್ರವಾದ ಬ್ಯಾಕ್ಟೀರಿಯಾ ಸೋಂಕಿದ್ದಾಗ ಜ್ವರ ನಿಂತ ಸಮಯದಲ್ಲೂ ಕೂಡ ಮಗು ಡಲ್ ಇರುತ್ತೆ. ಅದೇ ವೈರಸ್ ಜ್ವರ ಹಾಗಲ್ಲ, ವೈರಲ್ ಜ್ವರ ಇಲ್ಲಿ ಜ್ವರ ತುಂಬ ಜಾಸ್ತಿ ಇರ್ಬೋದು, ತುಂಬ ತೀವ್ರ ಇರ್ಬೋದು, ಬಟ್ ಜ್ವರ ಇಳಿದ ಕೂಡಲೇ ಮಗು ಆಟ ಆಡ್ತಾ ಇರುತ್ತೆ, ನಗ್ತಾ ಇರುತ್ತೆ. ಈ ಲಕ್ಷಣಗಳು ಈಗ ಕೆಲವೊಮ್ಮೆ ನೋಡಿ, ಈ ಕಣ್ಣು ರೆಡ್ ಇರೋದು, ಮೂಗಿಂದ ಶೀತ, ಇಡೀ ವೈರಸ್ ಒಂದು ಸೋಂಕು ಬಂದರೆ ಅದು ಇಡೀ ದೇಹವನ್ನು ಅದು ಆವರಿಸ್ಕೊಳ್ಳುತ್ತದೆ. ಬ್ಯಾಕ್ಟೀರಿಯಾ ಸೋಂಕು ಆಗಲ್ಲ, ಅದು ನಿಮೋನಿಯಾ ಅಂದರೆ ಲಂಗಲ್ ಸೋಂಕು ಇರ್ಬೋದು, ಕಿವಿಯಲ್ಲಿ ಸೋಂಕು ಇರ್ಬೋದು, ಆ ಥರ. ಆ ಒಂದು ಯಾವ ಜ್ವರ ವೈರಲ್ ಕಾರಣಗಳಿಂದ ಬಂದಿದೆಯೋ ಅಥವಾ ಬ್ಯಾಕ್ಟೀರಿಯಾ ಕಾರಣಗಳಿಂದ ಬಂದಿದೆಯೋ ಅದಕ್ಕೆ ಆಂಟಿಬಯೋಟಿಕ್ಸ್ ಬೇಕೋ ಬೇಡವೋ ಇದನ್ನೆಲ್ಲ ನಿಮಗೆ ಒಬ್ಬ ತಜ್ಞ ವೈದ್ಯರು ಪರಿಶೀಲನೆ ಮಾಡಿದ ನಂತರ ಅವರ ಒಂದು ಜಡ್ಜ್ಮೆಂಟಿಗೆ ಬರಕ್ಕೆ ಸಾಧ್ಯ ಇದೆ. ಹೆತ್ತವರಾಗಿ ನೀವೇ ನಿಮ್ಮದೇ ಮಟ್ಟದಲ್ಲಿ ಈ ಥರ ತೀರ್ಮಾನಕ್ಕೆ ಬರುವುದು ಮಕ್ಕಳ ವಿಚಾರದಲ್ಲಿ ಅಷ್ಟು ಉಚಿತ ಅಲ್ಲ ಅಂತ ನನ್ನ ಅಭಿಪ್ರಾಯ.
0: ಅಂದರೆ ಮಕ್ಕಳಿಗೆ ಈ ಜ್ವರ ಮತ್ತು ಶೀತ ಬಂದಾಗ ಪೋಷಕರೇ ಔಷಧಿ ಅಂಗಡಿಗೆ ಹೋಗ್ಬಿಟ್ಟು ಔಷಧಿ ಖರೀದಿಸಿ ಕೊಡೋದು ಅಷ್ಟು ಸಮಂಜಸ ಅಲ್ಲ ಅಂತೀರಾ?
1: ಒಂದು ಇದು 2-3 ವಿಚಾರ. ಉದಾಹರಣೆಗೆ ನೋಡಿ, ಕೆಲವು ಸಿರಪ್ಗಳು 5 ml ಅಲ್ಲಿ ಪ್ಯಾರಾಸೆಟಮಾಲ್ 125 ಇರುತ್ತೆ, 5 ml ಅಲ್ಲಿ 250 ಇರುತ್ತೆ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಜ್ವರ ಬಂದಾಗ ಪ್ಯಾರಾಸೆಟಮಾಲ್ ಕೊಡಬೇಕು, ಅದು ದೊಡ್ಡವ್ರ ವಿಷಯದಲ್ಲಿ ಹಾಗಲ್ಲ, ಡೋಲೋ ಅಂತ ಹೇಳ್ಬೋದು, ಅಥವಾ 500 600 ಕೊಡ್ಬೋದು. ಅರೆ, ಮಗುದ ತೂಕ 7 kg ಇರ್ಬೋದು, 17 kg ಇರ್ಬೋದು, 27 kg ಇರ್ಬೋದು,
0: ದೇಹ ತೂಕ,
1: ದೇಹದ ತೂಕ. ಇದು ಉದಾಹರಣೆಗೆ ನಾವು ಇಷ್ಟು ಕೆಜಿಗೆ ಇಷ್ಟು ಮಿಲಿಗ್ರಾಮ್ ಲೆಕ್ಕದಲ್ಲಿ ನಾವು ಜ್ವರದ್ದು ಶೀತದ್ದು ಆಂಟಿಬಯೋಟಿಕ್ ಔಷಧಿಗಳನ್ನು ಕೊಡೋದು. ಆ ತಗೊಳ್ಳೋ ಬ್ರ್ಯಾಂಡ್ಗಳಲ್ಲಿ ಕೂಡ ಬೇರೆ ಬೇರೆ ಸಾಂದ್ರತೆಯಲ್ಲಿ ಔಷಧಿಗಳು ಬರುತ್ತೆ. ಸೊ ಸ್ವಲ್ಪ ಲೆಕ್ಕಾಚಾರ ಆ ಕಡೆ ಈ ಕಡೆ ಆದರೆ, ಒಂದು ಕಡಿಮೆ ಔಷಧಿ ಕೊಟ್ಟರೆ ಎಫೆಕ್ಟ್ ಆಗಲ್ಲ, ಜಾಸ್ತಿ ಕೊಟ್ಟರೆ ಮಗುವಿನ ವಿವಿಧ ಅಂಗಾಂಗಗಳಿಗೆ ತೊಂದರೆ ಆಗೋ ಕಾರಣದಿಂದ ಈ ಮಕ್ಕಳ ವಿಚಾರದಲ್ಲಿ ನಾವು ಕೆಜಿ ಲೆಕ್ಕದಲ್ಲಿ ಅಳೆದು ತೂಗಿ ಔಷಧಿಗಳನ್ನು ಬರೆಯೋದು. ಈಗ 2 ವರ್ಷದ ಮಗು 3 ವರ್ಷ ಬಂದಾಗ ಅದರ ತೂಕದ ಅನುಗುಣವಾಗಿ ಔಷಧಿಯ ಪ್ರಮಾಣ ಚೇಂಜ್ ಆಗುತ್ತೆ. ಹಾಗಾಗಿ ಓವರ್ ದಿ ಕೌಂಟರ್ ಹೇಳಿ ನೋಡಿ, ಜ್ವರ ಬಂದಾಗ, ಮೈಕೋ ನೋವು ಬಂದಾಗ ದೊಡ್ಡವರು ಒಂದು ಪೇನ್ ಕಿಲ್ಲರ್ ತಗೋತಾರಲ್ಲ, ಆ ರೀತಿ ಮಕ್ಕಳ ವಿಚಾರದಲ್ಲಿ ಮಾಡೋದು ಸೂಕ್ತ ಅಲ್ಲ. ಮತ್ತೊಂದು ಕಾರಣ ಏನಂದ್ರೆ, ಹೆಚ್ಚಿನ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳ್ಕೊಳಕಾಗಲ್ಲ,
0: ಹೌದೌದು,
1: ಅವ್ರಿಗೆ ಏನು ತೊಂದರೆ ಆಗ್ತಿದೆ ಅಂತ ಹೇಳ್ಕೊಳಕಾಗಲ್ಲ. ಹಾಗಾಗಿ ಸಲಹೆ ಸೂಚನೆಗಳನ್ನು ಪಡೆದು ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ.
0: ಇನ್ನು ಮುಖ್ಯವಾಗಿ ಮಕ್ಕಳಲ್ಲಿ ಜ್ವರ ಯಾವ ಕಾರಣಕ್ಕಾಗಿ ಬರುತ್ತೆ ಮತ್ತೆ ಇದು ಎಷ್ಟು ಮಟ್ಟಿಗೆ ಅಪಾಯಕಾರಿ ಅಂತೀರಿ?
1: ನೋಡಿ, ಜ್ವರ ಅನ್ನೋದು ಬಾಡಿಯ ಒಂದು ಪ್ರತಿಕ್ರಿಯೆ. ಜ್ವರ ಕೆಟ್ಟದಲ್ಲ. ಕೆಲವು ಗಂಭೀರ ಕಾಯಿಲೆಗಳಲ್ಲಿ ಜ್ವರ ಇಸ್ ಎ ರೆಸ್ಪಾನ್ಸ್. ದೇಹದೊಳಗಡೆ ವಿವಿಧ ಕೀಟಾಣುಗಳು ಪ್ರವೇಶ ಮಾಡಿದಾಗ, ಕೀಟಾಣುಗಳಿಂದ ಕೆಲವು ಅಂಶಗಳು ಹೊರಗೆ ಬಂದಾಗ, ರಕ್ತದಲ್ಲಿ
0: ಸೇರಿಕೊಂಡಾಗ ಬಂದಾಗ
1: ಬಾಡಿ ರೆಸ್ಪಾನ್ಸ್ ಬೈ ರೈಸಿಂಗ್ ದ ಟೆಂಪರೇಚರ್.
0: ಪ್ರತಿಕ್ರಿಯೆ,
1: ಪ್ರತಿಕ್ರಿಯೆಯಲ್ಲಿ ಈ ಜ್ವರ ಒಂದು ಲೆಕ್ಕದಲ್ಲಿ ಬಾಡಿಗೆ ಪ್ರೊಟೆಕ್ಟಿವ್ ಕೂಡ ಹೌದು. ಹಾಗಾಗಿ ಆ ಜ್ವರ ಯಾವ ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆಯೋ ಆ ದೇಹ ಜ್ವರದ ಮೂಲಕ ಟೆಂಪರೇಚರ್ ಅನ್ನು ಜಾಸ್ತಿ ಮಾಡೋ ಮೂಲಕ ಹೊರಗಡೆಯಿಂದ ಪ್ರವೇಶ ಮಾಡೋ ಕೀಟಾಣುಗಳಿಗೆ ಬೇರೆ ಪದಾರ್ಥಗಳಿಗೆ ರೆಸ್ಪಾನ್ಸ್ ನೀಡುತ್ತೆ. ಅದೊಂದು. ಸೊ ಜ್ವರ ಬರೋದು ಚಿಂತೆ ಪಡಬೇಕಾದ ಅವಶ್ಯಕತೆ ಅಲ್ಲ. ಜ್ವರ ಬಂದಾಗ ಮೇನ್ಲಿ ಏನಾಗುತ್ತೆ, ಮಗು ಕಿರಿಕಿರಿ ಆಗೋದು ಸಹಜ, ಏನು ಬೆವರುತ್ತೆ, ಸೆಕೆ ಆಗುತ್ತೆ, ಅನ್ಕಂಫರ್ಟೇಬಲ್ ಆಗುತ್ತೆ, ಅದು ಸಹಜ. ಅದಕ್ಕೆ ನಾವು ಜ್ವರವನ್ನು ಕಡಿಮೆ ಮಾಡೋದು ಏನಂತಂದ್ರೆ, ಮಗುಗೆ ಆರಾಮ ಸಿಕ್ಲಿ ಎನ್ನುವ ಕಾರಣಕ್ಕೆ ಜ್ವರವನ್ನು ಕಡಿಮೆ ಮಾಡೋದು. ಈಗ ಯಾವುದೇ ಕೀಟಾಣು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ನೀವು ಒಮ್ಮೆ ಜ್ವರ ಬಂದು ನೀವು ಒಂದು ಸತಿ ಪ್ಯಾರಾಸೆಟಮಾಲ್ ಕೊಟ್ಟರೆ ಅದು ಇಮಿಡಿಯೇಟ್ಲಿ ಹೋಗುತ್ತೆ ಅಂತಲ್ಲ, ಅದು ಹಂತ ಹಂತವಾಗಿ ದೇಹದಿಂದ ಎಲಿಮಿನೇಟ್ ಆಗುತ್ತೆ. ವೈರಲ್ ಜ್ವರಗಳು 3 ರಿಂದ 4 ದಿನ 5 ದಿನ 5 ದಿನ ತನಕ ಕೂಡ ನೀವು ಪ್ಯಾರಾಸೆಟಮಾಲ್ ಕೊಡಬೇಕಾಗಿ ಬರ್ಬೋದು. ಹಾಗಾಗಿ ಜ್ವರ ಬಾಡಿ ಕೊಡೋ ಒಂದು ರೆಸ್ಪಾನ್ಸ್, ಇಟ್ ಈಸ್ ಎ ಸೈನ್ ಅಂಡ್ ಸಿಂಪ್ಟಮ್. ಚಿಹ್ನೆಗಳು ರೋಗ ಬೇರೆ ಇರ್ಬೋದು. ನೋಡಿ, ಕೆಲವು ಕ್ಯಾನ್ಸರ್ ಇರೋ ಟೈಮಲ್ಲೂ ಕ್ಯಾನ್ಸರ್ ಕೂಡ ಜ್ವರ ಕಾಯಿಲೆ ಆಗ್ಬೋದು, ಬೇರೆ ಕನೆಕ್ಟಿವಿಟಿ ಡಿಸಾರ್ಡರ್ ಜ್ವರ ಕಾಸ್ ಆಗ್ಬೋದು, ಬ್ಯಾಕ್ಟೀರಿಯಾ, ವೈರಸ್ಸು, ಫಂಗಸ್ಸು, ಡಿಹೈಡ್ರೇಷನ್ನು, ಬಿಸಿಲಿಗೆ ಹೀಟ್ ಸ್ಟ್ರೋಕ್, ಇದೆಲ್ಲ ಕೂಡ ಬಾಡಿ ಟೆಂಪರೇಚರ್ ಜಾಸ್ತಿ ಮಾಡಬಹುದು. ಫೀವರ್ ಇಸೆ ಹೊರನೋಟಕ್ಕೆ ಸಿಗುವ ಒಂದು ಲಕ್ಷಣ ಹೊರತೆ ಒಳಗೆ ಯಾವುದನ್ನ ಜ್ವರ ಉಂಟಾಗ್ತಿದೆ ಅನ್ನೋದಕ್ಕೆ ಸ್ವಲ್ಪ ನೀವು ಅದನ್ನ ಕೂಲಂಕುಷವಾಗಿ ನೋಡಬೇಕು.
0: ಇನ್ನು ಮುಖ್ಯವಾಗಿ ತಜ್ಞ ವೈದ್ಯರಿಗೆ ತೋರಿಸಿ ಅವರಿಂದ ಔಷಧೋಪಚಾರವನ್ನು ಮಾಡಿಸ್ತಾರೆ ಪೋಷಕರು. ಆದರೆ ಔಷಧಿ ಕೊಟ್ಟ ತಕ್ಷಣ ಜ್ವರ ಕಡಿಮೆ ಆಗಲಿಲ್ಲ ಅಂತ ಅದೊಂದು ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಈ ಔಷಧಿ ಕೊಟ್ಟ ಎಷ್ಟು ಸಮಯದ ನಂತರ ಜ್ವರ ಕಡಿಮೆ ಆಗುತ್ತೆ ಅಂತೀರಿ?
1: ನಾವು ಸಾಮಾನ್ಯವಾಗಿ ಈ ಪ್ಯಾರಾಸೆಟಮಾಲ್ ಅನ್ನ ಏನು ಬಳಸ್ತೇವೆ, ನಾವು ಅದನ್ನ 8 ಗಂಟೆಗೆ ಒಂದು ಸತಿ ಅಥವಾ 6 ಗಂಟೆಗೆ ಒಂದು ಸತಿ ಕೂಡ ಅದನ್ನ ಸೇಫ್ ಆಗಿ ಕೊಡಬಹುದು. ಈಗ ಔಷಧಿಯನ್ನು ಕುಡಿಸಿ ಔಷಧಿ ಪರಿಣಾಮ ಕನಿಷ್ಠ ಪಕ್ಷ 45 ನಿಮಿಷ ಬೇಕು. ಇದು ಸ್ವಿಚ್ ಆನ್ ಸ್ವಿಚ್ ಆಫ್ ಅಲ್ಲ, ಸ್ವಿಚ್ ಆಗದಂಗೆ ಲೈಟ್ ಬಂತು, ಲೈಟ್ ಹೋಯ್ತು ಹೇಳೋದಕ್ಕೆ ಔಷಧಿ ಕುಡಿಸ್ದಂಗೆ ಜ್ವರ ಇಳಿಯೋದಿಲ್ಲ. ಅದು ಒಂದು.
0: ಸಮಯ ಬೇಕಾಗುತ್ತೆ,
1: ಸಮಯ ಬೇಕಾಗುತ್ತೆ, ಅದು ಬಾಡಿ ಒಳಗೆ ಹೋಗ್ಬೇಕು.

0: ಆಕ್ಟ್ ಮಾಡಬೇಕು, ಅದಕ್ಕೆ ಸಮಯ ಬೇಕಾಗುತ್ತೆ. ಮತ್ತೆ ಈ ಸೋಂಕುಗಳಲ್ಲಿ 2-3 ದಿನ ಜ್ವರ ಇರೋದು ಸಾಮಾನ್ಯ ಒಂದು. ಹಾಗಾಗಿ ತುಂಬಾ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಬಾಡಿಯಿಂದ ಹೀಟ್ ಲಾಸ್ ಮಾಡಬೇಕಾಗಲ್ಲ, ಬಟ್ಟೆನ
1: ತಣ್ಣೀರಲ್ಲಿ
0: ತುಂಬಾ ತಣ್ಣೀರಲ್ಲ ನಾರ್ಮಲ್ ರೂಮ್ ಟೆಂಪರೇಚರ್ ನೀರಲ್ಲಿ ಅದ್ಬಿಟ್ಟು ಹಣೆ ಆಕ್ಸಿಲ್ಲಾ ಈ ತರ ಇಡೋದ್ರಿಂದ ಕೂಡ ಟೆಂಪರೇಚರ್ ಶೀಘ್ರವಾಗಿ ಕಡಿಮೆ ಆಗುತ್ತೆ.
1: ಆದರೆ ತಾವು ಒಂದು ದಿನಕ್ಕೆ 3 ಸರಿ ಕುಡಿಸ್ರಿ ಅಂತಂದು ಹೇಳ್ಬೋದು, ಅಥವಾ 4 ಸರಿ ಕುಡಿಸ್ರಿ ಅಂತಂದು ಹೇಳ್ಬೋದು. 6 ಗಂಟೆ ಅಥವಾ 8 ಗಂಟೆ ಅಂತರದಲ್ಲಿ ಔಷಧಿಯನ್ನ
0: ಕುಡಿಸ್ಬೇಕು. ಈಗ ನೀವು ಕುಡಿಸಿದ್ರಿ ಜ್ವರ ಹೋಯ್ತು, ಪುನಃ 6 ಗಂಟೆ ಅಂತ ಜ್ವರ ಬಂದಾಗ ಪುನಃ ಔಷಧಿಯನ್ನ ಕುಡಿಸ್ಬೇಕು. ಇದೊಂದು 2-3 ದಿನ ಈ ಕೆಲಸವನ್ನ ಮಾಡಬೇಕಾಗಿ ಬರ್ಬೋದು.
1: ಈಗ ನೀವು 8 ಗಂಟೆ ಅಂತರದಲ್ಲಿ ಕುಡಿಸ್ರಿ ಅಂತ ಹೇಳಿರ್ತೀರಿ, ನಾವು ಔಷಧಿ ಕೊಟ್ಟ ತಕ್ಷಣ ಜ್ವರ ಕಡಿಮೆ ಆಗುತ್ತೆ, ಮತ್ತೆ ಅದರ ಪ್ರಭಾವ ಸ್ವಲ್ಪ ಕಡಿಮೆ ಆದಾಗ ಮತ್ತೆ ಇನ್ನೊಂದು ಸರಿ ಕುಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ಜ್ವರ ಹೆಚ್ಚಾಗಬಹುದು.
0: ಹೌದು ಹೌದು,
1: ಮೊದಲಿಗೆ ಪ್ರಾರಂಭದಲ್ಲಿ, ಆಮೇಲೆ ಅದು ನಿಯಂತ್ರಣಕ್ಕೆ ಬರುತ್ತೆ.
0: ಹೌದು.
1: ಇನ್ನು ಈ ಪ್ರತಿಸಾರನ್ನು ಜ್ವರ ಬಂದಾಗ ಈ ಮಕ್ಕಳಿಗೆ ಈ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಇದನ್ನು ಮಾಡಿಸುವಂಥ ಅಗತ್ಯ ಇರುತ್ತೆಯೇ?
0: ನಾನು ಈಗಾಗಲೇ ಹೇಳಿದೆ, ಜ್ವರ ದೇಹ ನೀಡುವ ಒಂದು ಪ್ರತಿಕ್ರಿಯೆ ಹೇಳಿ. ಆ ಮಗು ಯಾವ ರೀತಿಯಾಗಿದೆ, ಮಗು ಆಹಾರವನ್ನು ಚೆನ್ನಾಗಿ ಸೇವಿಸ್ತಾ ಇದೆಯಾ, ಚೆನ್ನಾಗಿ ಯೂರಿನೇಷನ್ ಮಾಡ್ತಾ ಇದೆಯಾ, ಮಗು ಆಕ್ಟಿವ್ ಆಗಿದೆಯಾ, ಜ್ವರ ಜೊತೆಗೆ ಬೇರೆ ಯಾವ ಲಕ್ಷಣ ಇದೆ, ಮಗುಗೇನಾದ್ರು ಉಸಿರಾಡೋ ಕಷ್ಟ ಆಗ್ತಿದೆಯಾ, ಉಚ್ಚೆ ಮಾಡುವ ಉರಿ ಆಗ್ತಾ ಇದೆಯಾ, ಅಥವಾ ಚಳಿಯಿಂದ ನಡುಗ್ತಾ ಇದೆಯಾ, ಆ ಮಗು ಯಾವ್ದಾದ್ರು ಸಾಂಕ್ರಾಮಿಕ ರೋಗ ಇರೋ ಪ್ರದೇಶಕ್ಕೆ ಹೋಗಿ ಬಂದಿತ್ತ, ಮಗುವಿನ ಬಾಡಿಯಲ್ಲಿ ರ್ಯಾಶ್ ಇದೆಯಾ, ಮಗುವಿಗೆ ಬೇರೆ ಈ ಜ್ವರ ಮತ್ತೆ ಬೇರೆ ಲಕ್ಷಣಗಳು ಮತ್ತು ಮಗುವಿನ ಸ್ಥಿತಿಗತಿಗಳನ್ನ ನೋಡ್ಬಿಟ್ಟು ವೈದ್ಯರು ತಗೊಳ್ಬೇಕಾದ ತೀರ್ಮಾನ ಇದು. ಏನೋ ಏನ್ ಪರೀಕ್ಷೆ, ಯಾವ ಕಾರಣದಿಂದ ಜ್ವರ ಬಂದಿರಬಹುದು, ಇದಕ್ಕೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಎಕ್ಸ್ರೇ, ಬೇರೆ ಯಾವ್ದೆಲ್ಲ ಇನ್ವೆಸ್ಟಿಗೇಷನ್ ಇದೆ ಎನ್ನುವುದನ್ನ ಆ ತಪಾಸಣೆ ನಂತರ ಅದನ್ನು ನೀವು ವೈದ್ಯರ ಪರಿಜ್ಞಾನಕ್ಕೆ ಮತ್ತೆ ಅವರ ಜಡ್ಜ್ಮೆಂಟ್ಗೆ ಬಿಡೋದು ರೋಗಿಯ ದೃಷ್ಟಿಯಿಂದ ಉತ್ತಮ ಅಂತ ನನಗನ್ಸುತ್ತೆ.
1: ಅಂದ್ರೆ ವೈದ್ಯರ ಸಲಹೆ ಮೇರೆಗೆ ಇವನ್ನೆಲ್ಲ ಪರೀಕ್ಷೆ ಮಾಡಿಸ್ಬೇಕಾಗಿ
0: ಬರಬಹುದು. ಅಂದ್ರೆ ಕೆಲವೊಮ್ಮೆ ಇದು ಮಾಡಿಸೋದೇ ಗುಣ ಆಗ್ಬೋದು.
1: ಮತ್ತೆ ಮಕ್ಕಳಿಗೆ ಜ್ವರ ಬಂದಾಗ ಕೆಲವು ಸಂದರ್ಭದಲ್ಲಿ ಈ ಫಿಟ್ಸ್ ಅಥವಾ ಮೂರ್ಛೆ ರೋಗ ಕೂಡ ಬರುತ್ತೆ, ಇದು ಯಾಕಾಗಿ ಬರುತ್ತೆ, ಇದರ ನಿರ್ವಹಣೆ ಹೇಗೆ ಅಂತೀರಿ?
0: ಮಕ್ಕಳಲ್ಲಿ ತುಂಬಾ ಜ್ವರ ಬಂದ ಮಕ್ಕಳಲ್ಲಿ ನಾವು ಫೆಬ್ರಲ್ ಸೀಜರ್ಸ್ ಅಂತ ಹೇಳ್ತೀವಿ, ಅದೊಂದು ಮೂರ್ಛೆ ರೋಗ ಟೈಪ್. ಇದು 6 ತಿಂಗಳಿಂದ 5 ವರ್ಷದ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಜ್ವರ ಬಂದು 24 ಗಂಟೆ ಒಳಗಡೆ ಮಕ್ಕಳು ಏನು ಫಿಟ್ಸ್ ಅಂದ್ರೆ ಕಣ್ಣನ್ನ ಮೇಲೆ ಮಾಡೋದು, ಕೈ ಕಾಲನ್ನ ಸ್ಟ್ರೈಟ್ ಮಾಡೋದು, ಮೂರ್ಛೆ ರೋಗ ಬರೋದು ಮಕ್ಕಳಲ್ಲಿ ತುಂಬಾ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಹಲವಾರು ಕಾರಣಗಳಿವೆ, ಅನುವಂಶೀಯ ಕಾರಣಗಳು, ಇದೆಲ್ಲ ಕಾರಣಗಳಿಂದ ಮಕ್ಕಳು ಈ ಫಿಟ್ಸ್ ಬರ್ತಾರೆ. ಮತ್ತೆ ಅವ್ರು ದೊಡ್ಡವರಾಗ್ತಿದ್ದಾಗ ಅಥವಾ 5 ವರ್ಷ ನಂತರ ಬರೋ ಸಾಧ್ಯತೆ ಕಮ್ಮಿ. ಈ ಮಕ್ಕಳ ಮೆದುಳಿನ ಬೆಳವಣಿಗೆ ಇರ್ಬೋದು, ಅದೆಲ್ಲ ಮಕ್ಕಳ ತರ ನಾರ್ಮಲ್ ಇರುತ್ತೆ. ಈ ಫೆಬ್ರವರಿ ಸೀಜರ್ ಬಂದ ಮಕ್ಕಳು ಮುಂದಿನ ದಿನಗಳಲ್ಲಿ ದೊಡ್ಡದಾದ್ಮೇಲೆ ಅವ್ರಿಗೆ ಫಿಟ್ಸ್ ಬರೋ ಸಂಭವ ಜಾಸ್ತಿ ಏನು ಇರೋದಿಲ್ಲ. ಹಾಗಾಗಿ ಆ ಫೆಬ್ರವರಿ ಸೀಜರ್ ಅಥವಾ ಜ್ವರ ಬಂದಾಗ ಏನು ಮೂರ್ಛೆ ರೋಗ ಬರುತ್ತೆ ಆ ವಿಚಾರದಲ್ಲಿ ನಾವು ಏನು ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ, ಅದು ಕಡಿಮೆ ಆಗುತ್ತೆ, ಇವೆಂಚುಲಿ ಕಂಟ್ರೋಲ್ಗೆ ಬರುತ್ತೆ.
1: ಅದು ಬಂದಾಗ ಯಾವ ರೀತಿ ಕ್ರಮ ಅನುಸರಿಸಬೇಕು ಅಂತೀರಿ?
0: ನೋಡಿ, ಮೊದಲ ಬಾರಿಗೆ ಯಾವ್ದಾರ ಒಂದು ಮಗುಗೆ ಜ್ವರ ಬರೋದೇ ತುಂಬಾ ಆತಂಕ. ಜ್ವರ ಬಂದಿರೋ ಮಗುಗೆ ಮೂರ್ಛೆ ರೋಗ ಬಂತು ಅಂದ್ರೆ ಅಪ್ಪ ಅಮ್ಮೇಲೆ ನಾನು ಎತ್ಕೊಂಡು ಹತ್ಕೊಂಡು ಓಡ್ ಬರೋದನ್ನ ನೋಡಿದೀವಿ, ಪ್ಯಾನಿಕ್ ಆಗ್ತಿದೆ,
1: ಆತಂಕಕ್ಕೊಳಗ
0: ಯಾರಿಗಾದ್ರೂ ಅಷ್ಟೇ. ಅದು ಒಂದು ಆ ಟೈಮಲ್ಲಿ ಮಗುದು ಉಸಿರಾಟಕ್ಕೆ ತೊಂದರೆ ಆಗದಾಗ ನೋಡ್ಕೋಬೇಕು, ಮಗು ಏರ್ ವೇ ಬಾಯಿ ಇದ್ ಮುಗಲ ಓಪನ್ ಇಡಬೇಕು. ನೀವು ಆಸ್ಪತ್ರೆಗೆ ಬಂದ ಕೂಡಲೇ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು 2 ನಿಮಿಷಕ್ಕೆ ತಕ್ಷಣ ಅಥವಾ 2-3 ನಿಮಿಷದಲ್ಲಿ ಅದು ಆ ಫಿಟ್ಸ್ ಹೋಗ್ಬಿಟ್ಟು ಮಗು ಪುನಃ ಎಚ್ಚರಾಗಿ ಕಂಡುಬಿಡುತ್ತೆ. ಆ ಸಮಯದಲ್ಲಿ ನಿಮ್ಮ ಕೈಗೆ ನೋಡಿ ಹಳೆ ಕಾಲದ ನಂಬಿಕೆಗಳು, ಕೈಯಲ್ಲಿ ಕೀಲಿ ಇಡಿಸೋದು ಅಥವಾ
1: ಕಬ್ಬಣ ಕೊಡೋದು
0: ಅಥವಾ ಮೂರ್ಛೆ ತಪ್ಪಿರೋ ಮಗುಗೆ ನೀರು ಕುಡ್ಸಕ್ ನೋಡೋದು, ನೀರು ಕುಡಿಸಿದ ಶ್ವಾಸಕೋಶ ಹೋಗ್ಬಿಡುತ್ತೆ. ಸುಮ್ಮನೆ ಇರ್ಬೇಕು ಮಗುನ ನಾವು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಎಡ ಕಡೆಗೆ ತಿರುಗಿಸ್ಬಿಟ್ಟು ಮಲಗಿಸಿ ಬಾಯಿ ಮಗನ ಓಪನ್ ಇಡಕ್ಕೆ ನೋಡಿ ನೀವು ಆಸ್ಪತ್ರೆ ಕರ್ಕೋಬಾರ್ದು.
1: ಸರಿಯಾಗಿ ಗಾಳಿ ಸಂಚಾರ ಅವಕಾಶ ಮಾಡಿಕೊಡೋದು,
0: ಅವಕಾಶ ಮಾಡಿಕೊಡೋದು ಅಷ್ಟೇ ಮಾಡೋಕ್ಕಾಗೋದು ಇದರಲ್ಲಿ. ಮತ್ತೆ ಇವಾಗ ಏನು ಅದಕ್ಕೆ ನೇಸಲ್ ಸ್ಪ್ರೇ ಎಲ್ಲ ಬಂದಿದೆ. ಈ ಫಿಟ್ಸ್ ಬಂದಾಗ ನೀವು ಮನೆಯಲ್ಲಿ ಯಾಕಂದ್ರೆ ಇಂಜೆಕ್ಷನ್ ಅಥವಾ ಬೇರೆ ಕೊಡೋಕ್ಕೆ ಹೆಲ್ತ್ ಕೇರ್ ಫೆಸಿಲಿಟಿಗೆ ಬರಬೇಕಾಗುತ್ತೆ. ಆ ತರ ಸೀಜರ್ ಬಂದಾಗ ನೇಸಲ್ ಸ್ಪ್ರೇ ಕೂಡ ಕೊಡಬಹುದು, ಅಂದ್ರೆ ಸೀಜರ್ ನಿಲ್ಲಕ್ಕೆ.
1: ಈಗ ಮಕ್ಕಳು ಪದೇ ಪದೇ ಈ ಕಾಯಿಲೆಗೆ ಒಳಗಾಗೋದು ಅಥವಾ ಜ್ವರಕ್ಕೆ ಒಳಗಾಗೋದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುವಂಥ ಸೂಚಕನ ಇದು?
0: ಇಲ್ಲ, ಈ ರೀತಿ ಹೇಳಕ್ ಬರಲ್ಲ. ನಾವು ರೋಗ ನಿರೋಧಕ ಶಕ್ತಿ ಯಾರು ಕಡಿಮೆ ಆಗಿದೆ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನೋಡಿ, ಈಗ ಕೆಲವರಿಗೆ ಕ್ಯಾನ್ಸರ್ ಇಂದ ಕೀಮೋಥೆರಪಿ ತಗೊಳ್ತಿರ್ತಾರೆ, ಹೆಚ್ ಐ ವಿ ಇರ್ಬೋದು, ಅವ್ರಿಗೆಲ್ಲ ಸೋಂಕನ್ನ ಉಂಟು ಮಾಡ್ಲಿಕ್ಕೆ ಶಕ್ತಿ ಇಲ್ದಿರೋ ಕೆಲವು ಫಂಗಸ್ ಇರ್ಬೋದು, ಸಾಮಾನ್ಯ ಕೀಟಾಣುಗಳಿಂದ ಸೋಂಕು ಆದ್ರೆ ಆತರ ಹೇಳ್ತೀವಿ. ಆದ್ರೆ ಮಕ್ಕಳಿಗೆ ಇದು ಆ ಏಜಿನ ಎಲ್ಲಾ ಮಕ್ಕಳಿಗೆ ಆ ವೈರಸ್ಗಳು ಮತ್ತೆ ಬ್ಯಾಕ್ಟೀರಿಯಾಗಳು ಸೋಂಕನ್ನು ಉಂಟು ಮಾಡಿರ್ತವೆ. ಹಿಂದಿನ ಕಾಲದಲ್ಲಿ ಲಸಿಕೆಗಳು ಕಮ್ಮಿ ಇತ್ತು, ಹಾಗೆ ಸೋಂಕುಗಳು ಜಾಸ್ತಿ, ಗಂಭೀರವಾದ ಸೋಂಕುಗಳಿಗೆ ಲಸಿಕೆಗಳು ಬಂದಿವೆ. ಆ ವಯಸ್ಸಿನಲ್ಲಿ ಪದೇ ಪದೇ ಶೀತ ಜ್ವರ ಬರೋದು ಎಲ್ಲ ರೋಗ ನಿರೋಧಕ ಶಕ್ತಿ ಕಮ್ಮಿ ಇಡುವ ಲಕ್ಷಣ ಅಲ್ಲ, ಅದೊಂದು ಮಕ್ಕಳು ಬೆಳೆಯುವ ಸಹಜ ಪ್ರಕ್ರಿಯೆ, ಶೀತ ಜ್ವರ ಬರೋದು ಸಹಜ ಪ್ರಕ್ರಿಯೆ. ರೋಗ ನಿರೋಧಕ ಶಕ್ತಿ ಇಮ್ಯುನೋ ಡಿಫಿಷಿಯನ್ಸಿ ಅಂತ ಹೇಳಿದ್ರೆ, ಈಗ ನೋಡಿ ವರ್ಷಕ್ಕೆ 2-3 ಸರ್ತಿ ನಿಮೋನಿಯಾ ಬಂದು ಇಂಜೆಕ್ಷನ್ ತಗೊಂಡಿರ್ಬೇಕಾಯ್ತು, ಅಂದ್ರೆ ಗಂಭೀರ ಸ್ವರೂಪದ ಸೋಂಕುಗಳು, ಅಂದ್ರೆ ಅಡ್ಮಿಟ್ ಆಗಿ ICU ಅಲ್ಲಿ ಇಂಜೆಕ್ಷನ್ ತಗೊಳ್ಳೋ ತರ ಸೋಂಕುಗಳು, ಬಾಡಿಯಲ್ಲಿ ಪಸ್ಗಳ ತರ

0: ಪವರ್ ಮಾತ್ರೆ, ಆವಾಗ ನಾವು ರೋಗ ನಿರೋಧಕ ಶಕ್ತಿ ಇಮ್ಯುನೋ ಡೆಫಿಷಿಯನ್ಸಿ ಇದೆಯಾ ಅಂತೇಳಿ ಮಗುವನ್ನು ಇವ್ಯಾಲ್ಯೇಷನ್ ಮಾಡಬೇಕಾಗಿ ಬರ್ಬೋದು. ನಾರ್ಮಲ್ ಈಗ ಮಕ್ಕಳಿಗೆ ತಿಂಗಳಿಗೆ ಒಂದೆರಡು ಸರ್ತಿ ಬಂದು ಹೋಗೋ ಶೀತ, ಜ್ವರ, ಕೆಮ್ಮು, ಗಂಟಲು ನೋವು, ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಕಾರಣದಿಂದ ಬರೋದಲ್ಲ.
1: ಒಂದು ವೇಳೆ ಈ ರೋಗ ನಿರೋಧಕ ಶಕ್ತಿ ಮಕ್ಕಳ ದೇಹದಲ್ಲಿ ಏನಾದರೂ ಕಡಿಮೆ ಇತ್ತು ಅಂದರೆ ಅದನ್ನು ವೃದ್ಧಿಸೋದು ಅಥವಾ ಹೆಚ್ಚು ಮಾಡೋದು ಹೇಗೆ ಅಂತೀರಿ?
0: ಈ ಹೆಚ್ಚಿನ ಹೆತ್ತವರು ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೆ ಮೋಸ್ಟ್ಲಿ ಈ ಟಿವಿಗಳನ್ನು, ಜಾಹೀರಾತುಗಳನ್ನು ಜಾಸ್ತಿ ನೋಡೋ ಕಾರಣದಿಂದ ಅವ್ರಿಗೆ ಒಂದು ಫೀಲಿಂಗ್ ಇರ್ಬೋದು, ಏನೋ ಒಂದು ಹೆಲ್ತ್ ಡ್ರಿಂಕು, ಎನರ್ಜಿ ಡ್ರಿಂಕು ಅಥವಾ ಇಮ್ಯುನೋ ಬೂಸ್ಟರ್ ತಗೊಂಡ್ಬಿಟ್ರೆ ಏನೋ ಮ್ಯಾಜಿಕ್ ಪಿಲ್ ಇದೆ ಮಕ್ಕಳು. ನೋಡಿ, ಆರೋಗ್ಯ ಮಕ್ಕಳಲ್ಲಿ ದೊಡ್ಡವರಿಲ್ಲ, ಅದು ಮೂರು ಪಿಲ್ಲರ್ಗಳ ಮೇಲೆ ನಿಂತಿದೆ. ಎಕ್ಸಸೈಸು, ಡಯೆಟು, ಸ್ಲೀಪ್.
1: ಮೂರು
0: ಡಯೆಟ್, ಏನು ತಿಂತೀರಾ, ಸಮತೋಲನದಲ್ಲಿರುವ ಪೌಷ್ಟಿಕಾಂಶ ಇರುವ ಆಹಾರ. ಎರಡು ನಿದ್ದೆ, ಈಗ ನಾನು ದೊಡ್ಡವರವಾದ ನಾವು 7 ಗಂಟೆ ಹೇಳ್ತೀವಿ, ಮಕ್ಕಳಿಗೆ 8-9 ಗಂಟೆ ನಿದ್ದೆ. ಮೂರು ವ್ಯಾಯಾಮ. ಈ ಮೂರು ಇದ್ದಾಗ ನಿಮ್ಮ ದೇಹದ ಹಾರ್ಮೋನ್ಗಳಿರ್ಬೋದು, ರೋಗ ಎಲ್ಲನೂ ಕೂಡ ಇದ್ರ ಮೇಲೆ ನಿಂತಿದೆ. ಯಾವ ಮ್ಯಾಜಿಕ್ ಪಿಲ್ಲು ಇಲ್ಲ, ಯಾವ ಇಮ್ಯುನೋ ಬೂಸ್ಟರ್ಗಳು ಇಲ್ಲ. ಕೆಲವರು ನಾನ್ ವೆಜ್ ತಿನ್ನಲ್ಲ, ಈ ತರ ತಿನ್ನ, ಅವರಿಗೆ ವೈಟಮಿನ್ ಮತ್ತೆ ಮಿನರಲ್ ಸಪ್ಲಿಮೆಂಟ್ಸ್ಗಳು ಕೊಡಬೇಕಾಗಿ ಬರಬಹುದೇ ಹೊರತು ಬೇರೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋ ಯಾವುದೇ ಪ್ರಾಡಕ್ಟ್ಗಳನ್ನು ಅದು ರೆಕಮೆಂಡ್ ಆಗಿಲ್ಲ.
1: ಸಾಮಾನ್ಯವಾಗಿ ನಮ್ಮ ಆಹಾರ ತಜ್ಞರು ಈ ಪಿಷ್ಟ ಪದಾರ್ಥಗಳು, ಪ್ರೋಟೀನ್ಯುಕ್ತ ಆಹಾರಗಳು ಮತ್ತು ಕೊಬ್ಬು, ಹಣ್ಣು, ತರಕಾರಿ ಇದೆಲ್ಲ ಬಳಸ್ರಿ ಅಂತ ಹೇಳ್ತಾರೆ. ಇವನ್ನ ನಾವು ಸಮತೋಲನ ರೀತಿಯಲ್ಲಿ ಬಳಸ್ಕೋಬೇಕಾಗತ್ತೆ.
0: ಹೌದು ಹೌದು.
1: ಅಂದರೆ ಮಕ್ಕಳಿಗೂ ಇದೇ ರೀತಿಯಾದಂಥ ಆಹಾರ ಕೊಡಬೇಕಾಗತ್ತಾ?
0: ಹೌದು, ಖಂಡಿತವಾಗಿ ಕೊಡಬೇಕಾಗುತ್ತೆ. ಈಗ ನೋಡಿ, ನಾವು 6 ತಿಂಗಳ ತನಕ ತಾಯಿ ಎದೆಯಲ್ಲಿ ಎಲ್ಲ ಇದೆ.
1: ಹೌದು.
0: ತದನಂತರ ವೀನಿಂಗ್ ಫುಡ್, ನಮ್ಮ ಸೌತ್ ಇಂಡಿಯಾದಲ್ಲಿ ರೈಸು, ರಾಗಿ ಬೇಸ್ಡ್.
1: ಈಗ ರಾಗಿ ಸರಿ ಅಂತಾರೆ,
0: ರಾಗಿ ಸರಿ ಅಂತಾರೆ. ಅದು ಸೀರಿಯಲ್ಸ್, ಅದರಲ್ಲಿ ಪ್ರೋಟೀನ್ ಕಮ್ಮಿ ಇರುತ್ತೆ. ಪ್ರೋಟೀನ್ ಬೇಕು ಅಂತ ನಾವು ಮೊಳಕೆ ಬರ್ಸದ ಕಾಳುಗಳು, ನಟ್ಗಳು, ಅದನ್ನೆಲ್ಲ ಹುಡಿ ಮಾಡಿ ಹಾಕೊಂಡು ಕೊಡ್ತೀವಿ. ಮೊಟ್ಟೆ, ಒಂದು ಮೊಟ್ಟೆಲಿ 6 ಗ್ರಾಮ್ ಪ್ರೋಟೀನ್ ಇದೆ. ಈಗ ರಫ್ಲಿ ಒಂದು ಮಗುಗೆ ಕೆಜಿಗೆ 10 ಕೆಜಿ ಮಗುಗೆ 10-15 ಗ್ರಾಮ್ ಪ್ರೋಟೀನ್ ಬೇಕು. ಮೊಟ್ಟೆಯಲ್ಲಿ ನಿಮ್ಗೆ ಬೇಕಾದಷ್ಟು ಸಿಕ್ಕುತ್ತೆ. ಮೊಟ್ಟೆ ತಗೊಳ್ಳದವರು ಮೊಳಕೆ ಬರ್ಸಿದ ಕಾಳುಗಳು ಇರ್ಬೋದು ಅಥವಾ ಪನ್ನೀರ್ ಇರ್ಬೋದು, ಈ ತರ ವೆಜ್ ನಾನ್ ವೆಜ್ ಅವರ ಆಹಾರದ ಮೇಲೆ ಪ್ರೋಟೀನ್ ಗಳನ್ನು ಸಮತೋಲನದಲ್ಲಿ ಸ್ವೀಕರಿಸಬೇಕು.
1: ಜೊತೆಗೆ ಹಾಲನ್ನು ಕೂಡ ಕೊಡಬಹುದು.
0: ಎಸ್, ಹಸುವಿನಲ್ಲಿ ಕೂಡ ಉತ್ತಮವಾದ ಪ್ರೋಟೀನ್ ಇದೆ,
1: ಸುಣ್ಣದ ಅಂಶನೂ ಇರುತ್ತೆ.
0: ಎಸ್, ಕ್ಯಾಲ್ಸಿಯಂ.
1: ಯಾಕಂದ್ರೆ ಮೊಟ್ಟೆನಲ್ಲಿ ಸ್ವಲ್ಪ ಸುಣ್ಣದ ಅಂಶ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ.
0: ಇದೆ, ಈಗ ಮೊಟ್ಟೆಯಲ್ಲೂ ಕ್ಯಾಲ್ಸಿಯಂ ಇದೆ, ನೀವು ಸುಣ್ಣದ ಕ್ಯಾಲ್ಸಿಯಂ ಅಂತ ಹೇಳ್ತಿರೋದು. ಮೊಟ್ಟೆಯಲ್ಲೂ ಇದೆ, ರಾಗಿಯಲ್ಲೂ ಇದೆ, ಹಾಲಲ್ಲೂ ಇದೆ, ನಟ್ಸ್ಗಳೆಲ್ಲ ಕ್ಯಾಲ್ಸಿಯಂ ಅಂಶ ಇದೆ.
1: ನಾವೇ ಮನೆಯಲ್ಲೂ ಕೂಡ ತಯಾರು ಮಾಡಿ ಅಂತ ಆಹಾರಗಳನ್ನ ಕೊಡಬಹುದು.
0: ಮನೆಯಲ್ಲಿ ಕೊಡೋದು ಬೆಸ್ಟ್. ಯಾವುದೇ ರೀತಿಯ ಪ್ಯಾಕೆಟ್ ಇಂದ ಬರೋದು, ಪ್ರೊಸೆಸ್ ಇಂದ ಬರೋದು, ಬೇಕರಿಯಿಂದ ತರೋದು, ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಬೇಯಿಸಿ ತಿನ್ನೋದು ಅತ್ಯುತ್ತಮ.
1: ಮತ್ತೆ ಈ ಮಳೆಗಾಲದಲ್ಲಿ ಶಿಲೀಂಧ್ರದ ಸೋಂಕು ಏನಾದರೂ ಹೆಚ್ಚಾಗ ಸಾಧ್ಯತೆ ಇರುತ್ತೆಯೇ?
0: ಹೌದು, ವೆದರ್ ಹ್ಯೂಮಿಡ್ ಆದಾಗ, ಎಸ್ಪೆಷಲಿ ಕೊಡಗಿನಲ್ಲಿ. ಕೊಡಗಿನಲ್ಲಿ ಏನಂತೇಳಿ ನಾವು ನೋಡ್ತೀವಲ್ಲ, ವಾರ್ಡ್ರೋಬ್ ಇಂದ ಹಿಡಿದು ಬಟ್ಟೆಯಿಂದ ಹಿಡಿದು ನಾವು ಮಳೆಗಾಲ 2 ತಿಂಗಳು ನೋಡಿಲ್ಲ ಅಂತೇಳಿದ್ರೆ ಎಲ್ಲ ಫಂಗಸ್ ಬಂದ್ಬಿಡುತ್ತೆ
1: ಮಲ್ನಾಡಲ್ಲಿ ಅಂತ ಹೇಳ್ಬೋದು.
0: ಹೌದು, ಹಾಗಾಗಿ ಈ ಸಮಯದಲ್ಲಿ ಇನ್ನರ್ಸ್ ಏನಾಗ್ತೀವಿ, ಅದನ್ನು ಒಗೆದು ಐರನ್ ಮಾಡಿ ಬಿಸಿ ಬಿಸಿಯಾಗಿರೋ ಬಟ್ಟೆಗಳನ್ನ ಪದೇ ಪದೇ ಚೇಂಜ್ ಮಾಡಿದ್ರೆ ಆ ತರ ಶಿಲೀಂಧ್ರ ಸೋಂಕುಗಳು ಬರೋದಿಲ್ಲ.
1: ಅದರ ಬಗ್ಗೆ
0: ಸ್ವಲ್ಪ ಜಾಗೃತೆ ವಹಿಸಬೇಕು.
1: ಮತ್ತೆ ಉಸಿರಾಟಕ್ಕೆ ಏನಾದರೂ ತೊಂದರೆ ಮಾಡ್ತಾವೆ ಈ ಶಿಲೀಂಧ್ರ ಕಳೆಗಳು?
0: ಇದಿದೆ, ಈಗ ಎಲರ್ಜಿಕ್, ಕೆಲವರಿಗೆ ವೀಸಿಂಗ್ ಇರುತ್ತೆ, ಅವ್ರಿಗೆ ಮೋಲ್ಡ್, ಫಂಗಸ್ ಈ ತರದಿಂದ ಆಗುತ್ತೆ. ಹೆಲ್ತಿ ಆಗಿರೋ ಶ್ವಾಸಕೋಶ ಇರೋರಿಗೆ ಆ ತರ ಸಮಸ್ಯೆಗಳು ಕಂಡು ಬರಲ್ಲ.
1: ಚರ್ಮದ ಸೋಂಕು ಏನು ಕಂಡು ಬರಲ್ಲ?
0: ಸೇಮ್ ಫಂಗಲ್ ಇನ್ಫೆಕ್ಷನ್ ಸ್ಕಿನ್ಗಳಲ್ಲಿ ಕಂಡು ಬರುತ್ತೆ.
1: ಅದು ಕೂಡ ಮಕ್ಕಳಲ್ಲೂ ಆಗ್ಬೋದು?
0: ಮಕ್ಕಳಲ್ಲೂ ಆಗ್ಬೋದು, ಯಾಕಂದ್ರೆ ದೊಡ್ಡವರ ಗೊತ್ತಾಗುತ್ತೆ ಅವರು ಬಟ್ಟೆಗಳನ್ನು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ಕೋತಾರೆ. ಎಸ್ಪೆಷಲಿ ನೆಗ್ಲೆಕ್ಟೆಡ್ ಹಾಸ್ಟೆಲ್ಗಳಿರೋ ಮಕ್ಕಳು ಆ ತರ ಇದ್ದಾಗ ನೀವು ಬಟ್ಟೆಗಳನ್ನು ಬಿಸಿ ಬಿಸಿ ಬಟ್ಟೆಗಳನ್ನು ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
1: ಮತ್ತೆ ಈ ಪರೋಪಜೀವಿಗಳ ಒಂದು ಸೋಂಕು ಕೂಡ ಬರಬಹುದಾ? ಪ್ಯಾರಾಸೈಟ್ಸ್ ಅಂತೀವಲ್ಲ ಮಕ್ಕಳಲ್ಲಿ.
0: ಎಸ್, ನೀವೀಗ ಪ್ಯಾರಾಸೈಟ್ಸ್ ಅಂತೇಳಿ ನಾವು ಸ್ಕೇಬೀಸ್ ಅಂತ ಹೇಳೋ, ಲೈಸ್ ಇರ್ಬೋದು. ಇದು ನೋಡಿ, ಈ ಸ್ಕೇಬೀಸು, ಲೈಸು ಇದೆಲ್ಲ ಪೂರ್ ಸ್ಯಾನಿಟೇಷನ್ ಹೈಜಿನ್ಗಳ,
1: ಸ್ವಚ್ಛತೆ ಕೊರತೆ,
0: ಓವರ್ ಕ್ರೌಡಿಂಗ್, ಈ ತರದ ಇಂಡಿಕೇಟರ್ಸ್. ಅದು ಈಗ ಇದೆಲ್ಲ ಕಡಿಮೆ ಆಗಿದೆ. ಯಾವಾಗ ಸಮಾಜದಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಪ್ರತಿದಿನ ಬಿಸಿನೀರಲ್ಲಿ ಸ್ನಾನ ಮಾಡೋದು, ಈ ತರ ಎಲ್ಲ ಜೀವನ ಶೈಲಿ ವೃದ್ಧಿಯಾದ ಹಾಗೆ ಈ ತರದ ಇನ್ಫೆಕ್ಷನ್ಗಳು, ಸ್ಕೇಬೀಸು, ಲೈಸ್ ಇನ್ಫೆಕ್ಷನ್ ಏನು ಅಂತ ಹೇಳ್ತೀವಿ, ಇದೆಲ್ಲ ಕಡಿಮೆ ಆಗಿದೆ.
1: ಇವು ನಮ್ಮ ದೇಹದ ಮೇಲಿರುವಂತಹ ಪರೋಪಜೀವಿಗಳು, ದೇಹದ ಒಳಗಡೆ ಇರುವಂತಹ ಪರೋಪಜೀವಿಗಳು, ಈ ದುಂಡು ಹುಳುಗಳು ಅಂತೀವಿ, ಜಂತು ಹುಳುಗಳು.
0: ಜಂತು ಹುಳುಗಳ ನಿರ್ವಹಣೆಗೆ ವಿ ಹ್ಯಾವ್ ಎ ನ್ಯಾಷನಲ್ ಪ್ರೋಗ್ರಾಮ್. ಹಾಗಾಗಿ ಈಗ ಆಲ್ಬೆಂಡಜೋಲ್ ಸಿರಪ್ ಇರ್ಬೋದು, ಮಾತ್ರೆ ಇರ್ಬೋದು, ಶಾಲೆಗಳಲ್ಲಿ ಕೊಡ್ತಾರೆ. ಜಂತುಗಳ ಸಮಸ್ಯೆಗಳು ದೊಡ್ಡ ಸಮಸ್ಯೆನೆ, ಸಮಸ್ಯೆ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಈಗ ಈ ಹಲವು ಕಾಯಿಲೆಗಳನ್ನು, ಈಗ ಜಂತುಗಳ ಮೇನ್ ಕಾಸ್ ಫಾರ್ ಸ್ಟಂಟಿಂಗು, ಮಾಲ್ ನ್ಯೂಟ್ರಿಷನು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಅದನ್ನು ಪರಿಸ್ಥಿತಿಯನ್ನು ಮನಗಂಡು ನ್ಯಾಷನಲ್ ಪ್ರೋಗ್ರಾಮೇ ಇದೆ. ಆಲ್ಬೆಂಡಜೋಲ್ ಸಪ್ಲಿಮೆಂಟ್ 6 ತಿಂಗಳೊಮ್ಮೆ ಕೊಡಬೇಕು ಹೇಳಿ, ಅದು ಸರ್ಕಾರದಿಂದನೂ ಆಗ್ತಾ ಇದೆ, ಜನರಲ್ಲೂ ಅವೇರ್ನೆಸ್ ಇದೆ. ಇವಾಗ ಅವರೇ ಬಂದು ಕೇಳ್ತಾರೆ, ಹುಳಕ್ಕೆ ಔಷಧಿ ಕೊಟ್ಟು 6 ತಿಂಗಳಾಯಿತು ಡಾಕ್ಟರ್ ಹೇಳಿ. ಹಾಗಾಗಿ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್.
1: ಜೊತೆಗೆ ಈ ವಿಟಮಿನ್ ಎ ಇರುವಂತ ಒಂದು ಪೂರಕ ಆಹಾರವನ್ನು ಕೊಡುವಂಥದ್ದು, ಕಬ್ಬಿಣದ ಅಂಶ ಇರುವಂತಹ ಆಹಾರವನ್ನು ಕೊಡೋದು ಕೂಡ ಒಂದು ರೀತಿ ಶಾಲೆಗಳಲ್ಲಿ ನಡೀತಾ ಇದೆ.
0: ಎಸ್ ಹೌದು, ತುಂಬಾ ಪ್ರೋಗ್ರಾಮ್ಗಳಿವೆ. ಈಗ ನಾವು ಅಂಗನವಾಡಿ ವ್ಯವಸ್ಥೆಗಳಲ್ಲಿ ನ್ಯೂಟ್ರಿಷನ್ಗಳು ಮಕ್ಕಳಿಗೆ ಮಾತ್ರ ಅಲ್ಲ, ಗರ್ಭಿಣಿ

0: ಯರಿಗೆ, ಕಿಶೋರಿಯರಿಗೆ ಬೇರೆ ಬೇರೆ ಏಜ್ ಗ್ರೂಪ್ಗೆಲ್ಲ ಪ್ರೋಗ್ರಾಮ್ಗಳು ನಡೀತಾ ಇದೆ.
1: ಇನ್ನು ಈ ಶೀತ ಮತ್ತು ಜ್ವರ ಇದ್ದಾಗ, ನೆಗಡಿ ಆಗಿದ್ದಾಗ ಹಣ್ಣುಗಳನ್ನು ತಿನ್ಬೋದೇ, ಕೊಡ್ಬೋದಾ ಮಕ್ಕಳಿಗೆ?
0: ಖಂಡಿತವಾಗಿ ಕೊಡ್ಬೋದು. ಈಗ ಅದೊಂದು ಸಮಾಜದಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ, ಬಾಳೆಹಣ್ಣು ತಿಂದ್ರೆ ಶೀತ ಆಗ್ಬಿಡುತ್ತೆ, ಕಿತ್ತಲೆಯನ್ನು ತಿಂದ್ರೆ ಶೀತ ಆಗ್ಬಿಡುತ್ತೆ. ನೋಡಿ, ಶೀತ ಜ್ವರ ಬರೋದು ಬೇಸಿಕಲಿ ವೈರಸ್ಗಳಿಂದ, ಕೀಟಗಳಿಂದ ಬರೋದು. ಎಲ್ಲ ಫ್ರೆಶ್ ಫ್ರೂಟ್ಸ್ ಇರ್ಬೋದು, ಎಲ್ಲ ಫ್ರೆಶ್ ಫ್ರೂಟ್ಸ್ ವಿಟಮಿನ್ಸ್ಗಳು ಮಿನರಲ್ಗಳು ತುಂಬಾ ಜಾಸ್ತಿ ಇದೆ, ಅದು ರಿಕವರಿಗೆ ಹೆಲ್ಪ್ ಆಗುತ್ತೆ,
1: ಒಂದು ರೀತಿ ರಕ್ಷಕ ಆಹಾರ ಅಂತ ಹೇಳ್ಬೋದು.
0: ಗುಡ್, ಹೌದು. ಬಟ್ ಈಗ ನಮ್ಮ ಜನಗಳ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರುವುದು ಅಂತ ಹೇಳಿದ್ರೆ, ಬಾಳೆಹಣ್ಣು ತಿಂದ್ರೆ ಶೀತ ಆಗುತ್ತೆ ಅಂತೇಳಿ, ಅದನ್ನು ಇನ್ನು 10 ವರ್ಷದ ಮಟ್ಟಿಗಂತ ಅವರನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲದ ಕಾರಣ, ಏನು ತುಂಬಾ ಎಜುಕೇಟೆಡ್ ಪೇರೆಂಟ್ಸ್ಗೆ ನೇರವಾಗಿ ಹೇಳ್ಬೋದು, ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ಕೋಲ್ಡ್ ಅಂಡ್ ಬನಾನಾ ಅಂತೇಳಿ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ನಮಗೆ ಸ್ವಲ್ಪ ಅವ್ರಿಗೇನು ಶೀತ ಜ್ವರ ಇದ್ದಾಗ ಕೂಡ ಒಳ್ಳೆ ಹಣ್ಣುಗಳನ್ನು ಕೊಡ್ಬೋದು ಅಂತ ಹೇಳೋ ಒಂದು ಅವ್ರ ಆ ಮನಸ್ಥಿತಿಗೆ ತರಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕು ಭಾರತದ ದೇಶದಲ್ಲಿ.
1: ಮತ್ತೆ ಈ ಮಕ್ಕಳಲ್ಲಿ ಫ್ಲೂ ಅನ್ನುವಂತ ಒಂದು ಕಾಯಿಲೆ ಬರುತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ, ಇದಕ್ಕೆ ಸಂಬಂಧಪಟ್ಟ ಲಸಿಕೆಯನ್ನು ಕೂಡ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ವಿ, ಇದು ಅಗತ್ಯನ?
0: ಈಗ ಫ್ಲೂ ಇಸ್ ಎ ವೈರಲ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಕೆಲವು ಯಾರಿಗೆ ಹೃದಯ ಸಮಸ್ಯೆ ಇರುತ್ತೆ, ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಇರುತ್ತೆ, ರೋಗ ನಿರೋಧಕ ತುಂಬಾ ಕಡಿಮೆ ಇರುತ್ತಲ್ಲ, ಅವರಲ್ಲಿ ಫ್ಲೂ ಮಾರಣಾಂತಿಕವಾಗಿರ್ಬೋದು. ಹಾಗಾಗಿ ಈ ಕೆಲವು ಲಸಿಕೆಗಳು, ಸರ್ಕಾರ ಕೊಡದಿರುವ ಲಸಿಕೆಗಳನ್ನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರೆಕಮೆಂಡ್ ಮಾಡಿದೆ. ಏನು ಪ್ರತಿ ವರ್ಷ 2 ಡೋಸು, 1 ತಿಂಗಳ ಪಾಟ್ ನೀವು ಫ್ಲೂ ಲಸಿಕೆಗಳನ್ನ ಕೊಡಬೇಕು, ಕೊಟ್ಟರೆ ಒಳ್ಳೇದು ಅಂತೇಳಿ.
1: ಇನ್ನು ಈ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಈ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇರ್ತೀವಿ, ಇದಕ್ಕೇನು ಕಾರಣ ಅಂತೀರಿ?
0: ನಾನು ಭಾಳ ನೋಡಿದ್ದೆ, ಮಗು ಆರೋಗ್ಯವಾಗಿರುತ್ತೆ, ಮಗುದು ವೇಟ್ ಗೇನ್ ಚೆನ್ನಾಗಿರುತ್ತೆ, ವಾಂತಿ ಇರಲ್ಲ, ಹೊಟ್ಟೆಯಲ್ಲಿ ಮುಟ್ಟಿದ್ರೆ ನೋವು ಇರಲ್ಲ, ಹೊಟ್ಟೆ ನೋವು ಅಂತೇಳಿ ಹೆತ್ತವರು ಮತ್ತು ಮಕ್ಕಳು ಆತಂಕಕ್ಕೆ ಒಳಗಾಗ್ತಾರೆ. ನೋಡಿ, ಹೊಟ್ಟೆನೋವು ಹಲವಾರು ಕಾರಣ ಇದೆ, ಅದು ಅಪೆಂಡಿಕ್ಸ್ ಇರ್ಬೋದು, ಕಿಡ್ನಿಲಿ ಕಲ್ಲಿರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಇರ್ಬೋದು, ಹಲವಾರು ಕಾರಣಗಳಿವೆ. ಅದು ಆದ ಕೂಡಲೇ ನಿಮಗೆ ಗೊತ್ತಾಗುತ್ತೆ, ರಿಕವರಿ ಆಗುತ್ತೆ. ಈ ಕೆಲವೊಮ್ಮೆ ಕ್ರೋನಿಕ್ ಹೊಟ್ಟೆ ನೋವು, ಏನೇ ಕಾರಣ ಇಲ್ಲದೆ ಹೊಟ್ಟೆ ನೋವು, ಕೆಲವೊಮ್ಮೆ ಫಂಕ್ಷನಲ್ ಇರ್ಬೋದು, ಅದಕ್ಕೆ ನೀವು ಏನು ಹುಡುಕ್ತಾ ಹೋದ್ರೆ ಏನು ಕಾರಣ ಸಿಕ್ಕಲ್ಲ. ಹಾಗಾಗಿ ನಾನು ಯಾವತ್ತೂ ಹೇಳೋದಂದ್ರೆ, ನಿಮ್ಮ ಮಗುವಿನ ತೂಕ ಕಡಿಮೆ ಆಗ್ತಾ ಇಲ್ವಾ, ತೂಕ ಚೆನ್ನಾಗಿದೆ, ವಾಂತಿ ಮಾಡ್ತಾ ಇಲ್ಲ, ಫುಡ್ ಚೆನ್ನಾಗಿ ತಗೊಳ್ತಾ ಇದ್ದಾನೆ, ಆಟ ಆಡ್ತಿದ್ದಾನೆ, ಈ ಥರ ಆಕ್ಟಿವ್ ಇರುವಾಗ ಮಗು ವಾರಕ್ಕೊಮ್ಮೆ ಇಲ್ಲಿ ಹೊಟ್ಟೆ ನೋವಿದೆ ಅಂತ ಹೇಳಿದಾಗ, ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ, ಸ್ಕ್ಯಾನಿಂಗ್ ಮಾಡಬೇಕು ಅಂತ ಒದ್ದಾಡ ಅವಶ್ಯಕತೆ ಕೂಡ ಇಲ್ಲ. ಈಗ ಮಗುವಿನ ಜನರಲ್ ಕಂಡೀಷನ್ ನೋಡ್ಕೋಬೇಕು, ಆಟ ಆಡ್ತಾ ಇದ್ದಾನ, ಆಕ್ಟಿವ್ ಇದ್ದಾನ, ಫುಡ್ ತಗೊಳ್ತಾ ಇದ್ದಾನ. ಹಾಗಾಗಿ ಆ ಎಲ್ಲ ಹೊಟ್ಟೆ ನೋವುಗಳ ಹಿಂದೆ ವೈದ್ಯಕೀಯ ಕಾರಣ ಇರುವುದಿಲ್ಲ, ಅದೊಂದು ಬೆಳವಣಿಗೆ ಹಂತ.
1: ಮಾನಸಿಕ ಸಮಸ್ಯೆಯಿಂದನೂ ಬರ್ಬೋದಾ ಹೊಟ್ಟೆ ನೋವು?
0: ಅದನ್ನ ಮಾನಸಿಕ ಸಮಸ್ಯೆ ಅಂತ ಹೇಳಕ್ಕಾಗಲ್ಲ, ಅದನ್ನ ಬೆಳವಣಿಗೆಗೆ ಹಂತ. ಬೆಳೀತಾ ಬೆಳೀತಾ ಅದು ಕೆಲವೊಮ್ಮೆ ದಟ್ ಕ್ಯಾನ್ ಬಿ ವೇ ಆಫ್ ಕೋಪಿಂಗ್ ಮೆಕ್ಯಾನಿಸಮ್ ಹೊಟ್ಟೆ ನೋವು ಅಂತ ಹೇಳ್ಕೊಳ್ಳೋದು. ಅದಕ್ಕೆ ನೀವು ಹುಡುಕ್ದಾಗೆ ಕಾರಣಗಳು ಸಿಕ್ಕಲ್ಲ,
1: ಅದಕ್ಕೆ ಒಂದು ರೀತಿ ಹೊಂದ್ಕೊಳ್ಳೋದಕ್ಕೆ ಒಂದು ಪ್ರತಿಕ್ರಿಯೆ ಇದು.
0: ಹೌದು.
1: ಇನ್ನು ಸಂಜೆ ಹೊತ್ತಿನಲ್ಲಿ ಮಕ್ಕಳಲ್ಲಿ ಈ ಕಾಲು ನೋವು ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ, ಇದಕ್ಕೆ ಕಾರಣ ಏನಿರ್ಬೋದು ಅಂತೀರಿ?
0: ಈ ಮಕ್ಕಳು ನೋಡಿ, ಒಂದು 4, 5, 6 ವರ್ಷದ ಮಕ್ಕಳು ಆಡ್ತಾ ಇರ್ತಾರೆ, ಸಂಜೆ ಆಡಿಬಿಟ್ಟು ಮಲಗುವಾಗ ಕಾಲು ಅವ್ರಿಗೆ ಎಳೆಯೋದು, ನಾವು ಇದನ್ನ ಗ್ರೋಯಿಂಗ್ ಪೇನ್ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಮಕ್ಕಳದ್ದು ಎಲುಬುಗಳು, ಜಾಯಿಂಟ್ಸ್ ಎಲ್ಲ ಬೆಳೀತಾ ಇರುತ್ತೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅವರಿಗೆ ತುಂಬಾ ನೋವಾದ್ರೆ ಪೇನ್ ಕಿಲ್ಲರ್ಗಳನ್ನು ಕೊಡ್ಬೋದು, ಉತ್ತಮವಾದ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕು. ಅದು ಮಗುವಿನ ಎಲುಬುಗಳು ಮತ್ತೆ ಜಾಯಿಂಟ್ಗಳು ಬೆಳೀತಿರೋ ಲಕ್ಷಣ, ಅದು ಸಾಮಾನ್ಯ. ಆ ಏಜ್ ಅಲ್ಲಿ ಮಕ್ಕಳು ಸಾಮಾನ್ಯವಾಗಿ ಅದನ್ನ ಕಂಪ್ಲೇಂಟ್ ಅನ್ನ ಮಾಡ್ತಾರೆ.
1: ಮತ್ತೆ ರಕ್ತಹೀನತೆ ಸಮಸ್ಯೆಯನ್ನು ಕಂಡುಬರ್ಬೋದೇ?
0: ರಕ್ತಹೀನತೆ ಸಮಸ್ಯೆಗಳು 2 ಕಾರಣದಿಂದ ಕಂಡು ಬರುತ್ತೆ. ಒಂದು, ಸರಿಯಾದ ಪೌಷ್ಟಿಕಾಂಶಗಳನ್ನು ತಗೊಳ್ಳದ ಸಂದರ್ಭಗಳಲ್ಲಿ, ಫುಡ್ ಫ್ಯಾಟ್ಸ್ ಇರುತ್ತೆ, ಕೆಲವರು ಏನು ನಾನ್ ವೆಜ್ ತಿನ್ನಲ್ಲ, ಐರನ್ ಇರೋ ಫ್ರೂಟ್ಸ್ ತಿನ್ನಲ್ಲ, ಅದೊಂದು. ಸೆಕೆಂಡ್, ಈ ಜಂತು ಹುಳು ಬೇರೆ ಬೇರೆ ಕಾರಣದಿಂದ ಬ್ಲಡ್ ಲಾಸ್ ಆಗ್ತಾ ಇದ್ರೆ ರಕ್ತಹೀನತೆ ಇರೋದು ಸಾಮಾನ್ಯ. ಈಗ ಐರನ್ ಸಪ್ಲಿಮೆಂಟೇಷನ್ಗಳ ಬಗ್ಗೆ ತುಂಬಾ ಅವೇರ್ನೆಸ್ ಜನರಲ್ ಬಂದಿದೆ. ಐರನ್ ಸಪ್ಲಿಮೆಂಟೇಷನ್ ಇಂದ ಮಕ್ಕಳದು ಇಮ್ಯುನಿಟಿಯಿಂದ ಹಿಡಿದು ಐಕ್ಯೂ ವರೆಗೆ ಇಂಪ್ರೂವ್ ಆಗೋದ್ರ ಬಗ್ಗೆ ಸಾಕಷ್ಟು ಎವಿಡೆನ್ಸ್ ಇದೆ. ಹಾಗಾಗಿ ಇಲ್ಲಿ ಪೌಷ್ಟಿಕಾಂಶ ಚೆನ್ನಾಗಿರುತ್ತೋ, ಐರನ್ ಸಪ್ಲಿಮೆಂಟೇಷನ್ ತಗೋತಾರೆ, ರಕ್ತಹೀನತೆಗಳು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದೆ.
1: ಮತ್ತೆ ಇರುಳುಗುಡುತನ ಅಂತೀವಿ, ಸರಿಯಾಗಿ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣಿಸ್ತಾ ಇರೋದು, ಇದು ಮಕ್ಕಳಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತೆ.
0: ಸರ್, ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇದೆಯಲ್ಲ ನಮ್ಮಲ್ಲಿ, ಈ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ವಿಟಾಮಿನ್ ಎ ಸಪ್ಲಿಮೆಂಟೇಷನ್ ಕೊಡೋಕೆ ಶುರು ಮಾಡಿದ್ದಾರೆ. ಯಾವುದೇ ಹಳ್ಳಿಯಲ್ಲಿ ಯಾವುದೇ ಲಸಿಕೆ ತಗೊಳ್ತಿಲ್ದಿರೋ ಮಗು ಕನಿಷ್ಠ ಪಕ್ಷ ದಕ್ಷಿಣ ಭಾರತದಲ್ಲಿ ಕೊಡಗಲಂತೂ ಇರಲಿಕ್ಕಿಲ್ಲ, ಪ್ರತಿಯೊಬ್ರು ಹೋಗಿ ಹೋಗ್ತಾರೆ. ಹಾಗಾಗಿ ಈ ಕೆಲವು ಕಾಯಿಲೆಗಳೆಲ್ಲ ಮೋರ್ ಆಫ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ನಾವೆಲ್ಲ ಪಾರ್ಟಿಯಲ್ಲಿ ಓದಿದ್ದೀವಿ, ಒಂದು ಹೋಗ್ತಾ ಹೋಗ ಸಹಜವಾಗಿ. ಈಗ ನೋಡಿ, ಆಂಟಿಬಯೋಟಿಕ್ಗಳು ಇಂಪ್ರೂವ್ ಆದಂಗೆ ಸೋಂಕುಗಳು ಕಡಿಮೆ ಆಗಿದೆ, ಏನೋ ಒಂದು ಮಾರಣಾಂತಿಕ ಸೋಂಕು ಬಂದ್ರೆ ಎಷ್ಟೋ ಮಕ್ಕಳು ಸಾಯ್ತಾ ಇದ್ರು. ಈಗ ಪೋಲಿಯೋ ಅಂತ ಕಾಯಿಲೆಗಳು ಆಲ್ಮೋಸ್ಟ್ ನಿರ್ಮೂಲನೆ ಹಂತಕ್ಕೆ ಬಂದಿದೆ. ಈಗ ವಿಟಮಿನ್ ಎ ಡೆಫಿಷಿಯನ್ಸಿಸ್ ಅಗೇನ್ ನಾವು ಆಲ್ಮೋಸ್ಟ್ ಅನ್ಹರ್ಡ್ ಆಫ್, ನಾನಂತೂ ನೋಡಿಲ್ಲ ಕೊಡಗಲ್ಲಿ ಕಳೆದ 4-5 ವರ್ಷಗಳು. ಯಾಕಂದ್ರೆ ನಾವು ವಿಟಮಿನ್ ಎ ಡ್ರಾಪ್ಸ್ ಗಳನ್ನ ಕೊಡ್ತಾ ಇದೀವಲ್ಲ, 9 ತಿಂಗಳಿಂದ ಕೊಡ್ತಾ ಇದ್ದೀವಿ.
1: ಮತ್ತೆ ಲಸಿಕೆ ಕಾರ್ಯಕ್ರಮ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇದೆ,
0: ಆಬ್ವಿಯಸ್ಲಿ ಆಗ್ತಾ ಇದೆ. ಇದು ಪ್ರತಿಯೊಬ್ಬರಿಗೂ, ಸರ್ಕಾರಗಳಿಗೂ, ಆಡಳಿತ ಮಾಡುವವರಿಗೂ, ಎಲ್ರಿಗೂ ಅದು ಪ್ರಯಾರಿಟಿ. ಅದು
1: ಇಂದ್ರಧನುಷ್ ಅಂತ ಕಾರ್ಯಕ್ರಮ ಇದೆ.
0: ಹೌದು ಹೌದು. ಈಗ ಎಲ್ಲ ಲಸಿಕೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಿಡಿದು ಅದು ಈವನ್ PSCಗೆ ಹಿಡಿದು ಸಬ್ ಸೆಂಟರ್ಗಳಲ್ಲಿ ಕೂಡ ಲಸಿಕೆಗಳನ್ನ ಮಕ್ಕಳಿಗೆ ಕೊಡ್ತಾ ಇದೆ.
1: ಮತ್ತೆ ಪೂರಕ ಆಹಾರ ಕಾರ್ಯಕ್ರಮ ಅಂತಾನೂ

0: ಈಗೆಲ್ಲ ಪ್ರಾರಂಭ ಮಾಡಿದೆ, ಅಂಗನವಾಡಿಗಳಿದ್ದಾವೆ,
1: ಹೌದು,
0: ಅಲ್ಲೆಲ್ಲ ಸರ್ಕಾರ ಈ ವ್ಯವಸ್ಥೆ ಮಾಡಿದೆ. ಅಂದರೆ ಅವರಲ್ಲಿ ಈ ನ್ಯೂನ ಪೋಷಣೆ ಅಂತೀವಿ ಅದು ಬರಬಾರದು ಅಂತ ಉದ್ದೇಶದಿಂದ.
1: ಹೌದು, ಈಗ ನಾವೊಂದು ದೇಶದ ಆರ್ಥಿಕ ಸ್ಥಿತಿ, ದೇಶ ಡೆವಲಪಿಂಗ್ ಇದೆಯಾ ಡೆವಲಪ್ಡ್ ಆಗ್ತಿದೆ ಅನ್ನೋದು ಕೂಡ ಅಲ್ಲಿ ಇಲ್ಲಿ ಎಷ್ಟು ಮಕ್ಕಳು ಸಾಯ್ತೇವೆ, ಮಕ್ಕಳಲ್ಲಿ ನರಿಶ್ಮೆಂಟ್ ಇದೆಯನ್ನೋ ಆಧಾರದ ಮೇಲೆ ಡಿಸೈಡ್ ಆಗೋದು. ಹಾಗಾಗಿ ನರಿಶಿಂಗ್ ಚಿಲ್ಡ್ರನ್ ಇಸ್ ಎ ಟಾಪ್ ಪ್ರಯಾರಿಟಿ ಫಾರ್ ಎನಿ ಗವರ್ಮೆಂಟ್.
0: ಹೌದು,
1: ಹಾಗೆ ಏನು ಬಜೆಟ್ ಅಲ್ಲಿ ಆರೋಗ್ಯಕ್ಕೆ ಇಷ್ಟು ಹೇಳಿದ್ರೆ ಇದೇ ಕಾರಣಕ್ಕೆ ಅದು ಉಪಯೋಗ ಆಗೋದು, ಹೆಲ್ತ್ ಇದು ನ್ಯೂಟ್ರಿಷನ್ಗೆ ಉಪಯೋಗ ಆಗುತ್ತೆ, ಅಂಗನವಾಡಿಗಳಿಗೆ ಉಪಯೋಗ ಆಗುತ್ತೆ.
0: ಅಂದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅದು ಕೊಂಡು ಒಂದು ಮಾನದಂಡ,
1: ಬಹಳ ಇಂಪಾರ್ಟೆಂಟ್ ಮಾನದಂಡ.
0: ಅದರಲ್ಲೇ ನಮ್ಮ ದೇಶಕ್ಕೆ ಸ್ಥಾನಗಳನ್ನು ಕೂಡ ಕೊಡ್ತಾರೆ.
1: ಹೌದು,
0: ವಿಶ್ವ ಆರೋಗ್ಯ ಸಂಸ್ಥೆಯವರು.
1: ಹೌದು, ನಮ್ಮ ದೇಶ ಅಥವಾ ಬೇರೆ ಎಲ್ಲ ಡೆವಲಪಿಂಗ್ ದೇಶಗಳನ್ನು ನಾವು ಇದೇ ಆಧಾರದಲ್ಲಿ ಮೌಲ್ಯಮಾಪನ ಮಾಡೋದು.
0: ಇನ್ನು ಮಕ್ಕಳಲ್ಲಿ ಇವತ್ತು ಈ ಪೈಪೋಟಿ ಕೂಡ ಜಾಸ್ತಿ ಆಗ್ತಾಯಿದೆ. ವಿಶೇಷವಾಗಿ ಪೋಷಕರೇ ಅವ್ರನ್ನ ಹೆಚ್ಚೆಚ್ಚು ಒಂದು ಸ್ಪರ್ಧೆಗೆ ಒಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಏನಪ್ಪ ಅಂತಂದರೆ ಪರೀಕ್ಷೆಯಲ್ಲಿ ಅವರು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡ್ರೆ ಬುದ್ಧಿವಂತ ಅನ್ನುವಂಥ ಇದೇ ಇದೆ ಸಮಾಜದಲ್ಲಿ. ಅದಕ್ಕೋಸ್ಕರ ಅವರು ಪುಸ್ತಕ ಓದಿ ಜ್ಞಾಪಕ ಇಟ್ಕೊಂಡು ಅದನ್ನ ಪರೀಕ್ಷೆಯಲ್ಲಿ ಬರೆದ್ರೆ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ಒಳ್ಳೆ ವಿದ್ಯಾರ್ಥಿ ಅನ್ನಿಸ್ಕೋಬೋದು. ಅದಕ್ಕಾಗಿ ಈ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ನಮ್ಮ ಮಗು ಅಂತ ತಂದೆ ತಾಯಿಗಳು ಬಯಸ್ತಾರೆ, ಮಗು ಬಯಸ್ತಾ ಇದ್ರು. ಇದನ್ನ ಹೇಗೆ ಹೆಚ್ಚಿಸ್ಕೋಬೋದು ಅಂತೀರಿ?
1: ಮೆಮೊರಿ, ಜ್ಞಾಪಕ ಶಕ್ತಿ, ಜ್ಞಾಪಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋಕೆ ಯಾವ ಮ್ಯಾಜಿಕ್ ಡ್ರಗ್ ಮ್ಯಾಜಿಕ್ ಪಿಲ್ಲು ಇಲ್ಲ, ಇದ್ರೆ ಫಸ್ಟ್ ನಾನೇ ತಗೊಂಡ್ಬಿಡ್ತಿದ್ದೆ. ನಾವು ತುಂಬ ವಿಚಾರಗಳನ್ನ ನೆನ್ಪಿಟ್ಕೋಬಹುದು ಹೇಳಿ. ಮೆಮೊರಿಗೆ ಎಲ್ಲಾನು ಬಾಯ್ಸ್ ಡೌನ್ ಟು ಗುಡ್ ಹೆಲ್ತ್, ಸ್ಲೀಪ್. ನಮ್ಮ ಶಾರ್ಟ್ ಟರ್ಮ್ ಮೆಮೊರಿಗಳು ಲಾಂಗ್ ಟರ್ಮ್ ಮೆಮೊರಿಗೆ ಕನ್ವರ್ಟ್ ಆಗೋದು ಸ್ಲೀಪ್ ಅಲ್ಲಿ.
0: ಒಳ್ಳೆ ನಿದ್ದೆ,
1: ನಿದ್ದೆ ಸರಿ ಇಲ್ಲ ಅಂದ್ರೆ ನಮ್ಮ ಅಟೆನ್ಷನ್ ಸ್ಪ್ಯಾನ್, ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ.
0: ಗಾಢವಾದ ನಿದ್ದೆ ಮಾಡಬೇಕು,
1: ಎಸ್, ಡೀಪ್ ಸ್ಲೀಪ್ ಮಾಡಬೇಕು. ಹಾಗಾಗಿ ಸರಿಯಾದ ನ್ಯೂಟ್ರಿಷನ್ ತಗೋಬೇಕು, ಎಕ್ಸರ್ಸೈಸ್, ಆಕ್ಟಿವಿಟಿ, ಇದೆಲ್ಲ ಬೇರೆ ಬೇರೆ ಹಾರ್ಮೋನ್ಗಳನ್ನ, ಎಂಡೋರ್ಫಿನ್ ರಿಲೀಸ್ ಆಗುತ್ತೆ, ನಮ್ಮ ಮೂಡು, ಹ್ಯಾಪಿನೆಸ್, ಇದೆಲ್ಲಾನು ಎಕ್ಸರ್ಸೈಸು ನಿದ್ದೆ ಆಹಾರದ ಮೇಲೆ ಡಿಪೆಂಡ್ ಆಗಿರೋದು. ಮೆಮೊರಿ ಕೂಡ ಅದರದೇ ಒಂದು ಭಾಗ. ಮೆಮೊರಿಯನ್ನು ಮಾತ್ರ ಹೆಚ್ಚು ಮಾಡುವಂತ ಯಾವ ಮ್ಯಾಜಿಕ್ ಪಿಲ್ ಅಥವಾ ಔಷಧಿಗಳಿಲ್ಲ.
0: ಜೊತೆಗೆ ಈ ತಾವು ತಜ್ಞರು ಅಭಿಪ್ರಾಯ ಪಡೋ ಹಾಗೆ ಈ ಮೆದುಳಿನ ಅಭಿವೃದ್ಧಿ ತಾಯಿ ಗರ್ಭದಲ್ಲಿದ್ದಾಗಲೇ ಸಾಕಷ್ಟು ಬೆಳವಣಿಗೆ ಆಗಿರುತ್ತೆ ಅಂತ ಕೇಳಿದ್ದೀವಿ. ಹಾಗಾಗಿ ಗರ್ಭವತಿಯಾದಂಥ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಸಮಾಜದ ಆದ್ಯ ಕರ್ತವ್ಯ.
1: ಹೌದು ಹೌದು, ಆಬ್ವಿಯಸ್ಲಿ ಈಗ ನೋಡಿ ವಿತ್ತಿನ್ 5 ವರ್ಷದ ಒಳಗಡೆ ತಲೆಯ ಸಂಪೂರ್ಣ ಬೆಳವಣಿಗೆ ಆಗಿ ಹೋಗುತ್ತೆ. ಅಂದ್ರೆ ಆ ಸೈಜ್ ನೋಡಿ, 5 ವರ್ಷದ ನಂತರ ತಲೆ ಸೈಜ್ ದೊಡ್ಡದಾಗಲ್ಲ, ಚಿಕ್ಕ ಮಗು ಹುಟ್ಟಿದ ನಂತರ ಫಸ್ಟ್ 3 ತಿಂಗಳು 2 ಸೆಂಟಿಮೀಟರ್ ದೊಡ್ಡದಾಗ್ತಾ ಹೋಗುತ್ತೆ. ಹಾಗಾಗಿ ಅರ್ಲಿ ಫೇಸ್ ಬಹಳ ಇಂಪಾರ್ಟೆಂಟ್.
0: ಗರ್ಭಾವಸ್ಥೆಯಲ್ಲಿರುವಾಗ ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟು ಅಲ್ಲೇ,
1: ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟರೆ ಮಗು 2.5 ಕೆಜಿಗಿಂತ ಜಾಸ್ತಿ ಇರುತ್ತೆ, ಆಹಾರ ಕಡಿಮೆ ಅಂದ್ರೆ ಮಗು ಅಲ್ಲೇ ಮಾಲ್ ನರಿಶ್ ಆಗಿರುತ್ತೆ, ಅಲ್ಲೇ ಸಮಸ್ಯೆಗಳು ಕಂಡು ಬರುತ್ತೆ. ಆರೋಗ್ಯವಂತ ಹುಟ್ಟಲ್ಲ, ಆರೋಗ್ಯ ಸರಿ ಇಲ್ಲ, ತೂಕ ಸರಿ ಇಲ್ಲ, ಟೈಮ್ಗಿಂತ ಮೊದಲು ಹುಟ್ಟುತ್ತೆ ಅಂತ ಹೇಳಿದ್ರೆ ಹಲವಾರು ಸೋಂಕುಗಳಿಗೆ ತುತ್ತಾಗುತ್ತೆ.
0: ಹಾಗಾಗಿ ಯಾವ ತಂದೆ ತಾಯಿಗಳು ತಮ್ಮ ಮಗು ಚೆನ್ನಾಗಿ ಬುದ್ಧಿವಂತ ಆಗಬೇಕು ಅಂತ ಅಂದ್ರೆ ತಾಯಿ ಗರ್ಭದಲ್ಲಿರುವಾಗಲೇ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ಮಗುಗೂ ಸೇರಿಸಿ ಆಹಾರ ಚೆನ್ನಾಗಿ ಕೊಡಬೇಕು.
1: ಹೌದು ಹೌದು, ಅನುಮಾನನೇ ಬೇಡ.
0: ಅದಕ್ಕಿಂತ ಆಮೇಲೆ ನೀವು ಎಷ್ಟೇ ಜ್ಞಾಪಶಕ್ತಿ ಅದನ್ನ ಹೆಚ್ಚಿಸಬೇಕು ಅಂತ ಪ್ರಯತ್ನ ಪಟ್ಟರು ಏನು ಪ್ರಯೋಜನ ಆಗಲ್ಲ. ಇನ್ನು ಮುಖ್ಯವಾಗಿ ಇವತ್ತು ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಾರೆ ಅಂದರೆ ತಂದೆ ತಾಯಿಗಳು ಅವ್ರನ್ನ ಸುಮ್ಮನಿರಿಸೋದಕ್ಕೋಸ್ಕರ ಈ ಮೊಬೈಲ್ನಲ್ಲಿ ಕೆಲವೊಂದು ವಿಡಿಯೋಗಳನ್ನು ತೋರಿಸೋದ್ರ ಮೂಲಕ ಅವ್ರನ್ನ ಸುಮ್ಮನಿರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಜೊತೆಗೆ ಈ ಕಂಪ್ಯೂಟರ್ ಗೇಮ್ಸ್ಗಳು ಕೂಡ ಅಂತ ನಾವು ನೋಡ್ತಾ ಇರ್ತೀವಿ, ಅದ್ರ ಕಡೆಗೂ ಕೂಡ ಅವರ ಮನಸ್ಸನ್ನು ಎಳಿತಾರೆ. ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಈ ಮೊಬೈಲು ಕಂಪ್ಯೂಟರು ಇವೆಲ್ಲ ಕೊಡಬಹುದು? ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳು ಅಂತಲೂ ಕೂಡ ಇದಾವೆ ಇವತ್ತೆಲ್ಲ, ಅವನ್ನ ಯಾವ ಒಂದು ವಯಸ್ಸಿನಲ್ಲಿ ಪರಿಚಯಿಸಬಹುದು ಅಂತೀರಿ?
1: ಬಹಳ ಸೂಕ್ತ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕಂದ್ರೆ ಮಗು ಅಳ್ತಾ ಇದ್ರೆ ಮೊಬೈಲ್ ತೋರಿಸ್ಬಿಡೋದು ಈ ತರ ಇದೆ. ನೋಡಿ, ಈ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತ ಇದೆ, ಇದರ ಬಗ್ಗೆ ಸ್ಪಷ್ಟವಾದ ನಿರ್ದೇಶನ ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ಮೊದಲ 2 ವರ್ಷದ ಮಗುಗೆ ಯಾವುದೇ ಸ್ಕ್ರೀನ್, ಅದು ಮೊಬೈಲ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಯಾವುದೇ ಸ್ಕ್ರೀನ್ ತೋರಿಸ್ಬಾರ್ದು. ಈ ತರ ಎಲ್ಲ ಹಲವು ಅಧ್ಯಯನಗಳಾಗಿವೆ. ಇದು ಮಾನಸಿಕ ಬೆಳವಣಿಗೆಯ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀಳೋ ಕಾರಣ 2 ವರ್ಷದವರೆಗೆ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಮೊಬೈಲ್ ಇದೆ ಅಂತ ಪ್ರಪಂಚದಲ್ಲಿ ತೋರಿಸ್ಬೇಡಿ. ಮೊದಲ 2 ವರ್ಷ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕುಟುಂಬದವರು ಇದರಿಂದ ಮಗು ತಿಳ್ಕೊಂಡ್ರೆ ಸಾಕು.
0: ತಮ್ಮ ಪರಿಸರದ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆ,
1: ಬಹಳ ಉತ್ತಮ. ಒಂದು 2-5 ವರ್ಷದವರೆಗೆ ಮಗು ಈಗ ಈ ಸ್ಕ್ರೀನಲ್ಲಿ ಎಲ್ಲ ಕೆಟ್ಟದೇ ಇರಲ್ಲ, ಕೆಲವು ಏನು ತುಂಬಾ ಚೆನ್ನಾಗಿರೋ ಕಾರ್ಟೂನ್ ಇರ್ಬೋದು, ಪೌರಾಣಿಕ ಕಥೆಗಳಿರ್ಬೋದು. 2-5 ವರ್ಷದ ಮಗುಗೆ ನೀವು 1 ಗಂಟೆ ಸ್ಕ್ರೀನ್ ತೋರಿಸ್ಬೋದು. 1 ಗಂಟೆ ಸ್ಕ್ರೀನ್ ಯಾವಾಗ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಅಪ್ಪ ಅಮ್ಮನ ಜೊತೆಯಲ್ಲಿ ಕೂತ್ಕೊಂಡು ಮಗು ನೋಡ್ಬೇಕು. ನಾನೇನೋ ಮಾಡ್ತೀನಿ, ಮಗುಗೆ ಸ್ಕ್ರೀನ್ ಆನ್ ಮಾಡಿಕೊಟ್ಟು ಮಗುನ ಎಂಗೇಜ್ ಮಾಡೋಗೋದಲ್ಲ. ಆ ಕಂಟೆಂಟು ಸೂಕ್ತನ ಮಗುನ ವಯಸ್ಸಿಗೆ, ಮಗು ಅರ್ಥ ಮಾಡ್ಕೊಳ್ಳೋದು ಸೂಕ್ತನ ಅಂತೇಳಿ 2-5 ಇಯರ್ಸ್ಲಿ 1 ಗಂಟೆ ನೀವು ಕೊಡ್ಬೋದು. ಅದು ಎಸ್ಪೆಷಲಿ ಈಗ ರಾತ್ರಿ ಮಲಗೋ ಮೊದಲೆಲ್ಲ ಕೊಡಬಾರ್ದು. ಮಲಗೋ ಮೊದಲಂದ್ರೆ ನಿದ್ದೆ ಮಾಡೋಕೆ ಬೇಕಾದ ಹಾರ್ಮೋನ್ಗಳೇ ಸೆಕ್ರೆಟ್ ಆಗಲ್ಲ ಸ್ಕ್ರೀನ್ ಟೈಮ್. ಟಿಲ್ 10-14 ವಯಸ್ಸದವರೆಗೆ ಏನ್ ಕಂಟೆಂಟ್ ಅನ್ನ ಮಗು ನೋಡುತ್ತೆ ಅದು ಆ ಮಗು ಕೈಗೆ ನೀವು ಮೊಬೈಲ್ ಅಥವಾ ಇದನ್ನ ಮಗು ಮನಸ್ಸು ಹೆಚ್ಚೆ ಕೊಡೋ ಹಂಗೆ.

0: ನೀವು ನೋಡ್ಕೋಬೇಕಾಗುತ್ತೆ ಮಗುವಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು, ಮಗುವಿಗೆ ಜ್ಞಾನಾರ್ಜನೆಗೆ ಸಂಬಂಧಪಟ್ಟಿದ್ದನ್ನು ನೀವು ದಿನಕ್ಕೆ ಒಂದೆರಡು ಗಂಟೆಗಳ ಕಾಲ ನಿಮ್ಮ ಸೂಪರ್ವಿಷನ್ನಲ್ಲಿ ಮಗು ನೋಡ್ಬೋದು. ಮತ್ತು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಎಬ್ಯೂಸು, ಬುಲ್ಲಿಯಿಂಗು, ಅಶ್ಲೀಲತೆ ಇದೆಲ್ಲ ಇರೋ ಕಾರಣ ನಾವೇನು ಹೇಳ್ತೀವಿ, ಕನಿಷ್ಠ ಪಕ್ಷ 18 ವಯಸ್ಸಾಗೋರಿಗೆ ಆ ಥರ ಏನೇ ಅಕೌಂಟ್ಗಳಿದ್ರು ಕೂಡ ಅಥವಾ ಹೆತ್ತವರ ಸೂಪರ್ವಿಷನಲ್ಲಿ ಇರಬೇಕು.
1: ಅವ್ರಿಗೆ ಒಂದು ಸ್ವಾತಂತ್ರ್ಯ ಕೊಡಬಾರದು ಅಂತೀರಿ?
0: ಕೊಡಬಾರದು ಅಂತಂದ್ರೆ ಅದರಲ್ಲಿ ಸೂಕ್ತವಾದ ಮೇಲ್ವಿಚಾರಣೆ ಇಲ್ಲ ಒಂದು, ಹಾಗಾಗಿ ಅದರ ಬಗ್ಗೆ ಹೆತ್ತವ್ರಿಗೆ ಗಮನ ಇರಬೇಕು ಏನಾಗ್ತಿದೆ ಅಂತ.
1: ಅಂದ್ರೆ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೇನೆ ಈ ಸಾಮಾಜಿಕ ಜಾಲತಾಣಗಳ ಪರಿಚಯ ಮಾಡಿಕೊಡೋದು ಒಳ್ಳೆಯದು.
0: ಫಾರ್ ಎಕ್ಸಾಂಪಲ್ ನೋಡಿ, ಯಾರೋ ಈಗ ಯೂಟ್ಯೂಬ್ ಅಲ್ಲಿ ಎಜುಕೇಶನ್ ವಿಡಿಯೋಸ್ ನೋಡಬಹುದು, ಬಟ್ ಮಗು ಪ್ರೌಢಾವಸ್ಥೆಗೆ ಬರ್ತಂಗೆ ಹೆತ್ತವರ ಒಂದು ಮಾನಿಟರ್ ಸೂಪರ್ವಿಷನ್ ಬಹಳ ಅಗತ್ಯ.
1: ತುಂಬಾ ಸಂತೋಷ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅವರೇ. ತಾವಿದುವರೆಗೂ ಈ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ವಿವಿಧ ವಿಚಾರಗಳ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಉತ್ತಮವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್, ಭಾಳ ಖುಷಿ ಆಯಿತು. ಆಕಾಶವಾಣಿ ಮೂಲಕ ಕೊಡಗಿನ ಹಳ್ಳಿ ಹಳ್ಳಿಗೆ ನಮ್ಮ ಏನು ಈ ವಿಚಾರ ತಲುಪ್ತಾ ಇದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
2: ಶ್ರೋತೃಗಳೇ, ಇದುವರೆಗೆ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತಂತೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್

0: ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ನಮ್ಮ ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222858, 0882227228. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಪುಷ್ಪ ಅವರು. ಹೊಸ ಧ್ವನಿ. ಎಷ್ಟು ಟೈಮ್ದಿಂದ ಟ್ರೈ ಮಾಡ್ತಾ ಇದ್ರಿ? ಇಪ್ಪತ್ತು ವರ್ಷದಿಂದ? ನನ್ನ ಜೊತೆ ಇದೇ ಫಸ್ಟ್ ಮಾತಾಡಿದಲ್ವಾ ನೀವು? ಏನ್ ಮಾಡ್ಕೊಂಡಿರೋದು ಪುಷ್ಪ ಅವರೇ? ಮನೆಯಲ್ಲಿ ಬೀಡಿ ಕಟ್ತೀರಾ? ಎಷ್ಟು ಕಟ್ತೀರಾ ದಿನಕ್ಕೆ? ವಾರ ಲೆಕ್ಕ. ವಾರಕ್ಕೆ ಎಷ್ಟು ಕಟ್ಟಬೇಕು? 4,000. 4,000 ಬೀಡಿ ಕಟ್ಟಿದ್ರೆ ಎಷ್ಟು ನಿಮಗೆ ವೇತನ ಕೊಡ್ತಾರೆ? ಸಂಭವನೆ
1: 1,000 ರೂಪಾಯಿ
0: ಕೊಡ್ತಾರೆ. ಈಗ ಕೆಲಸ ಎಲ್ಲ ಮುಗಿಸಿ ನೀವು ಕಟ್ಟೋದು? ಒಂದು ವಾರದಿಂದ ವಾರಕ್ಕೆ ಲೆಕ್ಕನ? ಅದಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ಯಾರು ಕೊಡ್ತಾರೆ ಪುಷ್ಪ ಅವರೇ?

0: ಅದು ಬೀಡಿ ತೆಗೆದು ಅಂತ ಅಂದು ಬರ್ತದೆ.
1: ಕಟ್ಟಿ ಆದ್ಮೇಲೆ ಎಲ್ಲಿ ಕಳಿಸ್ತೀರಾ?
0: ಅವರೇ ಬರ್ತಾರೆ.
1: ತಗೊಂಡೋಗ್ಲಿಕ್ಕೆ.
0: ಹಾ ಹೌದು,
1: ಯಾವ ಗೀತೆಗೋಸ್ಕರ ಫೋನ್ ಮಾಡಿದ್ದೀರಾ?
0: ನನಗೆ ಕರ್ನಾಟಕ ಪ್ರೀತಿ ನಾನು
1: ಪ್ರೀತಿಯ ನನ್ನೋಸಿರು.
0: ಹೌದು ಎಸ್ ಪಿ ಬಿ ಆರ್
1: ಏನೇಳಿ?
0: ಎಸ್ ಪಿ ಬಿ ಆಡಿರುವ
1: ಹೌದು, ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ.
0: ಹೌದೌದು.
1: ಈಗ ರಸಪ್ರಶ್ನೆಯನ್ನು ಕೇಳಲ ನಿಮಗೆ.
0: ಓಕೆ ಮೇಡಮ್.
1: ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಹಾಡಿದರು ಅಂತ? ಫಸ್ಟ್ ಹಾಡಿರುವ ಚಿತ್ರ ಯಾವುದು ಅಂತ?
0: ಗೊತ್ತಾಗ್ತಾ ಇಲ್ಲ ಮೇಡಮ್.
1: ಗೊತ್ತಾಗ್ತಾ ಇಲ್ಲ, ನಾನೇ ಉತ್ತರ ಹೇಳಬಿಡ್ಲಾ? ನಕ್ಕರೆ ಅದೇ ಸ್ವರ್ಗ ಚಿತ್ರದ್ದು. ನಕ್ಕರೆ ಅದೇ ಸ್ವರ್ಗ ಚಿತ್ರಕ್ಕೆ ಮೊದಲ ಬಾರಿಗೆ ಹಾಡಿದ್ದು. ಆಯಿತು ಪುಷ್ಪ ಅವರೇ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಕರೆ ಮಾಡೋದಕ್ಕೆ ಧನ್ಯವಾದಗಳಮ್ಮ.
0: ಆಯಿತು,
1: ನಮಸ್ತೆ.
0: ಥ್ಯಾಂಕ್ ಯು.

0: ಒಂದನೇ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಪುಷ್ಪರಾಜ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್. ನೀವೆಲ್ಲ ಹೇಗಿದ್ದೀರಿ ಮೇಡಮ್?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಯಾವ ಗೀತೆ ಬೇಕಿತ್ತು ಇವತ್ತು?
1: ಮೇಡಮ್, ರಂಜಿತಾ ಚಿತ್ರದಲ್ಲಿ ಚಂದ್ರಿಕಾ ಗುರುರಾಜ್ ಅವರು ಆಡಿರುವ ಏನಿದ್ದರೇನು ಎನ್ನಾದ ಬಳಿಕ ಗಂಡ ಇರಬೇಕಾಗಿತ್ತು ಮೇಡಮ್.
0: ದೊಡ್ಡ ಗೀತೆ ಅದು,
1: ಹೌದು ಮೇಡಮ್,
0: 6 ನಿಮಿಷದ ಗೀತೆ
1: ಹೌದು ಮೇಡಮ್.
0: ಅಲ್ವಾ? ಈಗ ನಿಮಗೆ ಪುಷ್ಪರಾಜ್ ಅವರ ದೂರವಾಣಿ ಕರೆ ಕಡಿತಗೊಂಡಿದೆ, ಅವರಿಗೋಸ್ಕರ ರಂಜಿತಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುವ.

0: ಕಾರ್ಯಕ್ರಮದ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಹೇಗಿದ್ದೀರಾ ತಿಮ್ಮಪ್ಪ ಅವರೇ? ತುಂಬಾ ಟೈಮ್ ಆಯ್ತು ನಿಮ್ಮ ಜೊತೆ ಮಾತಾಡಿ.
1: ಹೌದು ಮೇಡಮ್, ನಾನು ಕೆಲಸಕ್ಕೆ ಹೋಗ್ತೇನೆ, ಹಾಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ.
0: ಸರಸ್ವತಿ ಅವರು ದಿನ ಮಾಡ್ತಾರೆ ಮಾತಾಡ್ತಾರೆ.
1: ಅವರು ಕೆಲಸದಿಂದ ಬೇಗ ಬರ್ತಾರಲ್ಲ ಮೇಡಮ್, ನಾವು 6 ಗಂಟೆ 7 ಗಂಟೆ ಆಗ್ತದೆ ಬರುವಾಗ.
0: ಹ್ಮ್. ನೀವು ಮೊಬೈಲ್ ಎಲ್ಲ
1: ಹೌದು,
0: ಮಾಡೋದಿಲ್ವಾ?
1: ನಾನು ಮಾಡ್ತೇನೆ ಮೇಡಮ್, ಆದ್ರೆ ನಮ್ಗೆ
0: ಕೆಲಸದಲ್ಲಿ
1: ಅಲ್ಲಿ
0: ಇರ್ತೀರಾ?
1: ಕೆಲಸದಲ್ಲಿ ಒಮ್ಮೆಮ್ಮೆ ರೇಂಜ್ ಸಿಗುದಿಲ್ಲ ಅಲ್ಲಿ
0: ಹ್ಮ್.
1: ಇದ್ದಕ್ಕೆ.
0: ಎಲ್ಲಿ ಕೆಲಸಕ್ಕೆ ಹೋಗ್ತೀರಾ ನೀವು? ಪುತ್ತೂರಿನಲ್ಲಿ ಇರೋದಲ್ವಾ, ಯಾವ ಕಡೆ ಹೋಗ್ತೀರಾ ತಿಮ್ಮಪ್ಪ ಅವರು?
1: ಅಲ್ಲ, ನಮ್ಮಲ್ಲಿ ನಮ್ಮ ಕೆಲಸ ಇಂತಲ್ಲಿ ಇಂತಲ್ಲ, ಎಲ್ಲಿ ಎಲ್ಲಿ ಅಲ್ಲಿ ಇರ್ತದೆ ಅಲ್ಲಿ ಹೋಗಿ ಕೆಲಸ ಮಾಡಿಸುದು ಮೇಡಮ್.
0: ಓಹೋ, ಹ್ಮ್.
1: ಹೌದು, ಒಂದು
0: ಮಳೆ
1: ಫಿಕ್ಸೆಡ್ ಸ್ಥಳ ಅಂತ ಇಲ್ಲ ನಮಗೆ, ಅಂದ್ರೆ ಕಾಂಟ್ರಾಕ್ಟ್ ವಹಿಸ್ಕೊಂಡು ಮಾಡುದಲ್ಲ.
0: ಹ್ಮ್. ಏನ್ ಕೆಲಸ
1: ಒಮ್ಮೆ
0: ಮಾಡ್ತಿರೋದು ತಾವು?
1: ಪುತ್ತೂರಿಗೆ, ಕುಂಬ್ರಕ್ಕೆ, ದೂರ ದೂರದ ಆಚೆ ಮಾಣಿ, ಕಲ್ಲಡ್ಕ, ಹೀಗೆಲ್ಲ.
0: ಏನ್ ಕೆಲಸ ಮಾಡ್ತಿರೋದು ತಿಮ್ಮಪ್ಪ ಅವರು?
1: ನಾನು ಸಣ್ಣ ಸಣ್ಣ ಬಿಲ್ಡಿಂಗ್ ಇಂದು ಮತ್ತೆ ಮತ್ತೆ ತೋಟದ ಕೆಲಸ ಎಲ್ಲ ವಹಿಸಿಕೊಂಡು ಮಾಡಿಸೋದು.
0: ನೀವು ವಹಿಸ್ಕೊಂಡು ಮಾಡಿಸ್ತೀರಾ?
1: ಹೌದು, ಜನ ಇದ್ದಾರೆ, ಒಂದು 10 ಜನ ಇದ್ದಾರೆ.
0: ಹ್ಮ್.
1: ಯಾರಿಗೆ ಜನ ಬೇಕೋ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ.
0: ನಿಮ್ ಕಡೆ ಕಳಿಸ್ಕೊಡ್ತೀರಿ ನಿಮ್ ಕಡೆಯಿಂದ?
1: ಹಾ, ಅವರು ಗಾಡಿ ಕಳಿಸ್ತಾರೆ, ಅದರಲ್ಲಿ ನಾವು ಹೋಗುವುದು ಮತ್ತೆ ತಂದು ಬಿಡ್ತಾರೆ.
0: ಹ್ಮ್.
1: ಹೌದು
0: ಇವತ್ತು
1: ಮೇಡಮ್,
0: ಯಾವ ಗೀತೆ ಬೇಕಿತ್ತು ನಿಮ್ಗೆ?
1: ನನಗೆ ಸಾರಥಿ ಚಿತ್ರದಿಂದ ಕೈ ಮುಗಿದು ಕೂರು ಇದು ಕನ್ನಡದ ತೇರು ಅಂತ ಒಂದು ಒಳ್ಳೆ ಗೀತೆ ಉಂಟು ಮೇಡಮ್.
0: ಕೈ ಮುಗಿದು ಏರು ಕೂರು ಅಲ್ಲ, ಶಂಕರ್ ಮಹಾದೇವ್ ನಾಡಿರೋ
1: ಕೈದು,
0: ಗೀತೆ.
1: ಹಾ ಹೌದು,
0: ಈಗ ರಸಪ್ರಶ್ನೆಯನ್ನ ಕೇಳಲಾ ನಿಮ್ಗೆ?
1: ಹಾ ಕೇಳಿ ಮೇಡಮ್.
0: ತುಂಬಾ ರೇಡಿಯೋನ ಕೇಳ್ತಿರಲ್ವಾ ನೀವು? ಎಲ್ಲ ಪ್ರೋಗ್ರಾಮ್ಗಳನ್ನ ಸಾಮಾನ್ಯವಾಗಿ ಕೇಳ್ತಿರಲ್ವಾ?
1: ಹಾ ಕೇಳ್ತೇನೆ ಮೇಡಮ್, ಅಂದ್ರೆ ಪುರುಷೋತ್ತಿ ಇರುತ್ತಿಲ್ಲ, ಒಮ್ಮೆಮ್ಮೆ ಕೇಳಲಿಕ್ಕೆ ಪುರುಷೋತ್ತಿ ಇರುತ್ತಲ್ಲ.
0: ಈಗ ರಸಪ್ರಶ್ನೆಯನ್ನ ಕೇಳಿ ಪ್ರಯತ್ನ ಪಡಿ ಅಷ್ಟೇ, ಉತ್ತರ
1: ಹಾ
0: ಹೇಳಿ.
1: ಆಯ್ತು ಮೇಡಮ್, ನಿಮ್ಗೆ ಗೊತ್ತಿದ್ರೆ ಹೇಳ್ತೇನೆ ನಾನು.
0: ಶ್ರೀನಿವಾಸ ಇದು ಯಾವ ಕನ್ನಡ ಸಾಹಿತ್ಯ ಕಾವ್ಯನಾಮವಾಗಿದೆ ಅಂತ?
1: ಅದು ಇವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ.
0: ಹೌದು, ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟಿದ್ದೀರಿ ತಿಮ್ಮಪ್ಪ.

0: ಈ ಹಾಡು ಮೇಡಮ್
1: ಹೇಳಿ
0: ನಿಮಗೆ, ನನ್ನ ಇದು ನನ್ನ ಶ್ರೀಮತಿಯವರಾದ ಸರಸ್ವತಿಯವರಿಗೆ, ಮತ್ತೆ ವಾರಂಗ ರಾಮಣ್ಣನಿಗೆ, ಉಜಿರೆ ಕಮಲಕ್ಕನಿಗೆ ಮೇಡಮ್.
1: ಆಯ್ತು, ನಿಮ್ಮ ಎಲ್ರಿಗೋಸ್ಕರ, ನನಗೋಸ್ಕರ, ನಿಮ್ಮೆಲ್ಲ ಸ್ನೇಹಿತರಿಗೋಸ್ಕರ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕೇಳುಗರಿ. ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಜೈವಿಕ ನಿಯಂತ್ರಣ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ, 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 7:45 ಅರೆಭಾಷೆ ಐಸಿರಿ, ಅಂಬೆಕಲ್ಲು ಸುಶೀಲಾ ಕುಶಾಲಪ್ಪ ಮತ್ತು ಪುದ್ಯ ನೆರವನ ರೇವತಿ ರಮೇಶ್ ಅವರಿಂದ ಕೈಲ್ ಮುಹೂರ್ತ ಹಬ್ಬದ ಪ್ರಯುಕ್ತ ವಿಶೇಷ ಮಾತುಕತೆ, ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 9:15 ಭಾವಗೀತೆಗಳು, 9:30 ಮನಿಟಾಕ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನ, 10:30 ಗೀತಚಂದ್ರಿಕಾ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ, 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಎಫ್ಎಸ್ ಕಲ್ಲಪ್ಪನ ಮಾತ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ, ವಿಷಯ ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕ್ಯಾರಿಯರ್ ಡಿಜಿಟಲ್ ಕ್ರಾಂತಿ. ಭಾಗವಹಿಸುತ್ತಾರೆ ಬೆಂಗಳೂರು ಸಿಡಿಎಸ್ಸಿನ ಕಾರ್ಯನಿರ್ವಾಹಕ ನಿರ್ದೇಶಕರ ಕಚೇರಿಯ ಉಸ್ತುವಾರಿ ಶ್ರೀ ಕಲಾ ಆರ್ ನಂಬಿಯಾರ್ ಹಾಗೂ ಮೋಹಿತ್ ವೇದ್. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೊಂಡಾಯಿ. 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಚರ್ಮ ರೋಗಗಳಿಗೆ ಯುನಾನಿ ಪರಿಹಾರ. ತಿಳಿಸುತ್ತಾರೆ ಡಾಕ್ಟರ್ ಉಸ್ಮಾನ್ ಹಾಯಿದ್ ಯುನಾನಿ ಮುಖ್ಯ ವೈದ್ಯಾಧಿಕಾರಿ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಬೆಂಗಳೂರು. 8:35 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾಧನ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಜಿ ಕನಕಲಕ್ಷ್ಮಿ ಅವರ ಹಾಡುಗಾರಿಕೆ, 10:30 ಗಾನ ಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ನನ್ನೆತೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಯಂಶಕುಂತಲ. 12:05 ವನಿತಾ ವಿಹಾರದಲ್ಲಿ ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ, ಗುರುಭ್ಯೋ ನಮಃ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ, ಬಳಿಕ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 11:00 ಪ್ರಗತಿಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 2:40 ಹಿಂದಿ ಪಾಠ, 3:00 ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, 4:00 ನಮ್ಮ ನೆಲದಿಂದ ಭಾವಗೀತೆಗಳು, 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ನಂದಿರ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಉಮೇಶ್ ಡಿಎಂ. 5:30ಕ್ಕೆ ರಸಪ್ರಶ್ನೆಗಳ ಆಧರಿಸಿದ ಚಿತ್ರ ಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50ಕ್ಕೆ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, ಪ್ರಸ್ತುತಿ ವಿನೋದ್ ಮೂಡಗತ್ತೆ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15ಕ್ಕೆ ಪ್ರಚಲಿತ ವಿದ್ಯಮಾನ. 9:30ಕ್ಕೆ ಕ್ರೀಡಾಲೋಕ. 2026ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ

ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕ. 2026ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶುಭ ಸಂತೋಷ್ ಹಾಗೂ ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ ವೀಣಾ ಹಾಗೂ ಸಿತಾರ್ ವಾದನವನ್ನು ಕೇಳಬಹುದು. 10:30ಕ್ಕೆ ಗೀತ ಚಂದ್ರಿಕಾ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: students would be withdrawn and no harsh action would be taken against them in the future. The government has said that the country has adequate availability of onion and it has begun a calibrated and targeted release of buffer stocks through Kanda Express and road transport to ensure moderation of seasonal price pressures. The Consumer Affairs, Food and Public Distribution Ministry said that retail intervention efforts have expanded significantly across 19 cities, supported by the dispatch of over 30 trucks to ensure widespread availability. The ministry has informed that 2 Kanda Express consignments have been dispatched from Nashik as part of this initiative. The government has reduced the stock holding limit for sugar dealers from 4,000 quintals to 2,000 quintals, effective from the 15th of this month till the 30th of November this year. The new stock limit is aimed at curbing hoarding and speculative trading, protect consumer interest by ensuring adequate availability and price stability. And the Indian Institute of Mass Communication, IIMC, today conferred its first ever postgraduate degrees on IIS officer trainees, marking a historic milestone as a deemed university. The officer trainees were awarded MA in Public Communication and Governance. And that is the end of this news bulletin.
1: ആകാശവാണി മടിക്കേരി
2: 25 ജ്യോതി ഇതര ഡോക്ടർ തിമ്മയ്യ കെ എ കൺസൾട്ടന്റ് യൂറോളജിസ്റ്റ് മണിപ്പാൽ ഹോസ്പിറ്റൽ മൈസൂർ ഇന്ദ ഡോക്ടർ നൈറ്റ് ടൈം ഫ്രീക്വന്റ് യൂറിനേഷൻ ഇസ് ഇറ്റ് എ പ്രോബ്ലം
3: സോ നൈറ്റ് ടൈം യൂറിൻ ഹോഗോദ്രിന്ദ ദേ കൻ ഹാവ് എ ഡിസ്റ്റർബ് സ്ലീപ് ഡിസ്റ്റർബ് സ്ലീപ് ഇൻ ദ ഇറ്റ് കൻ ലീഡ് ടു മെനി അതർ ലൈഫ് സ്റ്റൈൽ ചേഞ്ചസ് ഓൾസോ ഡേ ടൈം ദേ വിൽ ബി ഡ്രൗസി ഓർ ദേ കൻ ഹാവ് ഇൻക്രീസ് റിസ്ക് ഓഫ് ഗെറ്റിംഗ് ദ ഡയബറ്റീസ് ഓർ ഇൻ ദ ഹാർട്ട് ഡിസീസ് ഓൾസോ ഇഫ് ദേ ഹാവ് എ ലെസ് സ്ലീപ് സോ ദ റീസൺ ഫോർ ദ ഇൻക്രീസ് നൈറ്റ് ടൈം ഫ്രീക്വൻസി അത് ഇറ്റ് കൻ ബി ഡ്യൂ ടു അണ്ടർലൈയിങ് ഡയബറ്റീസ് ഓർ ഇറ്റ് കൻ ബി ഡ്യൂ ടു എനി പ്രോസ്റ്റേറ്റ് ഇഷ്യൂ ഇരുമ്പോൾ or it can be mainly due to the bladder issue so when they have a nighttime frequency the patient will have to get the test done test alamadi nodbeku then we can treat it with the medications and if they have a prostate issue it can be properly dealt with or if the patient is having that increased frequency due to the diabetes if the diabetes is properly controlled that frequency will reduce
4: this information is brought to you by Manipal Hospitals Mysuru lives on for any health emergency call 0821-350-3500 save the number save lives
5: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಡಾಕ್ಟರ್ ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು
6: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವರಲ್ ಅಡ್ವಾಂಟೇಜಸ್ ಇದೆ ಒಂದು ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್ ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್ ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್ ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್ The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
5: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
8: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ಸ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
9: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್ ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ
12: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್ ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು
13: ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ರಾತ್ರಿ 8 ಗಂಟೆಗೆ ಭಂಡಾರ ತರುವುದು ಲಘು ಫಲಾಹಾರ ಭಾಗಮಂಡಲದ ಶ್ರೀ ರಾಮ ಭಜನಾ ಮಂಡಳಿಯವರಿಂದ ಭಜನೆ ರಾತ್ರಿ 12 ಗಂಟೆಗೆ ಮಹಾಪೂಜೆ 5ರಂದು ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಂತರ ಅನ್ನಸಂತರ್ಪಣೆ ನಡೆಯಲಿದೆ ಅನ್ನಸಂತರ್ಪಣೆಯ ದಾನಿಗಳು ಶ್ರೀ ಕೇಕಡ ನಂದ ಮತ್ತು ಸಂಸಾರ ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಕೋರಿದ್ದಾರೆ
14: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ ದೀರ್ಘ ಬಾಳಿಕೆಯ ಲಕ್ಷುರಿ ಲುಕ್ ಕೊಡು.

0: ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯ ಸಿಲ್ವೇರಿಯಾ ಮಡಿಕೇರಿ ಗೋಣಿಗುಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
2: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
3: The number you've dialed is currently busy.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ನಾಡಿನ ಸರ್ವರಿಗೂ ಕೈಲು ಮುಹೂರ್ತ ಹಬ್ಬದ ಶುಭಾಶಯ ಕೋರಿದ್ದಾರೆ ಕಾಯಮಾಡ ರನ್ನು ಮುದ್ದಪ್ಪ ಅವರು. ಕಿರುಗೂರು ಮುಖ್ಯರಸ್ತೆ ವಾಟರ್ ಟ್ಯಾಂಕ್ ಹತ್ತಿರವಿರುವ ಇವರ ಮಳಿಗೆಯಲ್ಲಿ ನಾಡು ಹಂದಿ ಮಾಂಸ ಕೆಜಿಗೆ 300 ರೂಪಾಯಿಯಂತೆ ನಾಳೆ ಬೆಳಿಗ್ಗೆ 8:30 ದೊರೆಯುತ್ತದೆ. ಆಗಮಿಸುವ ಎಲ್ಲ ಗ್ರಾಹಕರಿಗೂ ಬೆಳಗಿನ ಉಪಹಾರವಾಗಿ ಕಡಿಮೆಟ್ಟು ಪಂದಿಕರಿ ವ್ಯವಸ್ಥೆ ಮಾಡಲಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 8277680970.
8: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
8: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
10: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗ್ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
8: ವಿಲ್ಕೋ ಗೋಲ್ಡ್, ಕುಶಾಲನಗರ.
7: August 17 ನಿಧನರಾದ ನೆಲ್ಯ ಹುದಿಕೇರಿ 40 ಎಕ್ರೆಯ ಬಿವಿ ರಾಮಕೃಷ್ಣ ಅವರ ಅತಿಥಿ ಕರ್ಮಾಂತರ ನಾಳೆ ಬುಧವಾರ ಪೂರ್ವಾಹ್ನ 11 ನೆಲ್ಯ ಹುದಿಕೇರಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳಾದ ಪ್ರೀತಮ್, ರಿತೇಶ್ ಮತ್ತು ಕುಟುಂಬದವರು ಕೇಳಿಕೊಂಡಿದ್ದಾರೆ.
4: ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 gram ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ಮಾತ್ರ. ಲಕ್ಕಿ ಡ್ರಾ September 10. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್ ಗೋಣಿಗುಪ್ಪಲ್ ಕುಶಾಲನಗರ ಸೋಮವಾರಪೇಟೆ ಶನಿವಾರ ಸಂತೆ ನಾಪೋಕ್ಲು.
8: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
11: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
8: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ಕಾಕೋಟು ಪರಂಬು ಕೈಲ್ಪೋಳಿದ ಸಂಗತರ ಆದ ಮೇಲೆ September 3 ನಾಳಾಂಕಿ ಮಜ್ಜನ ದಂಡಗಂಟಿರ ಮೀದ 76

0: களிப்பை போட்டி நம்ம காக்கூட்டு பரம்பு களிப்பரம்பில் நடப்பா. அத்தியக்ஷா மண்டி டீரா சுரேஷ் ஐண்டா குறவு காரிக்கல நடப்பா. இ நம்மில நிவர்த்த ப்ரொஃபசர் கோடிரா லோகேஷ் முன்னப்பா, பிஞ்ஞா அட்வொகேட் பிஞ்ஞா நோட்டரி ஸ்ரீ மேவடா சின்னப்பாயவோ முக்கிய பிந்துவாழாய்த்து கூடியாடுவா. சர்வ சார்வஜனிக பிந்துவா பலதர பைப்போட்டில கூடியாடித்து நம்ம ரஷஸுக்கு கைகூட்டுக்கு கேட்டண்டித்து கௌரவ காரியதர்ஷி அப்பச்சங்கடா பிரகாஷ் பூனச்சா காக்கூட்டு பரம்பு கயல் போல்ட் சங்கத்திர ஆடளித்த மண்டலி.
1: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers. D. Devaraja Aras Road, Mysuru.
2: Khodduru Kabadakeri Sports Club, Jilla Yuvajana Seva Mattu Krida Ilake Hagu, Taluku Yuva Okkuta Madikeri. Ivara Samyukta Ashrayadalli 51ನೇ ವಾರ್ಷಿಕ ಕೈಲು ಮುಹೂರ್ತ ಹಬ್ಬದ ಆಟೋಟಗಳ ಸ್ಪರ್ಧೆಯು ಇದೇ ತಾರೀಕು 3ರಂದು ಗುರುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಂಘದ ಆಟದ ಮೈದಾನದಲ್ಲಿ ನಡೆಯಲಿದೆ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಆಯೋಜಕರು ಕೋರಿದ್ದಾರೆ.
0: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
3: ಮಣಿಪಾಲ್ ಹಾಸ್ಪಿಟಲಲ್ಲಿ IVF ಮಾಡುವಾಗ ಸೆವರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ಮದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್. ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್. ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡು ಕನ್ಸಿಡರ್ ಮಣಿಪಾಲ್.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದನ್ 9844-8199.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
10: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers. D. Devaraja Aras Road, Mysuru.
12: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
13: ಅಭ್ಯತ್ಮಂಗಲ ಗ್ರಾಮದ ಅಂಚೆಮನೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಸೇರಿ ಕೈಲ್ಮೂರ್ತ ಪ್ರಯುಕ್ತ ಪ್ರತಿ ವರ್ಷ ನಡೆಸುವ ಶ್ರೀ ದಂಡಿನ ಮಾರಿಯಮ್ಮ ದೇವರ ಪೂಜೆಯನ್ನು ಇದೇ 2ರಂದು ನಾಳೆ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ನಡೆಸಲು ತೀರ್ಮಾನಿಸಿದ್ದಾರೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಂಚೆಮನೆ ಕುಟುಂಬಸ್ಥರು ಕೋರಿದ್ದಾರೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚ.

0: ಸಿರಿಮೊಗ್ ಇರಿಟ್ಟಿ.
1: ಆಗಸ್ಟ್ 17ರಂದು ನಿಧನರಾದ ನೆಲ್ಲೆ ಹುದಿಕೇರಿ 40ಎಕರೆಯ ಬಿವಿ ರಾಮಕೃಷ್ಣ ಅವರ ಅತಿಥಿ ಕರ್ಮಾಂತರ ನಾಳೆ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ನೆಲ್ಲೆ ಹುದಿಕೇರಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳಾದ ಪ್ರೀತಮ್, ರಿತೇಶ್ ಮತ್ತು ಕುಟುಂಬದವರು ಕೇಳಿಕೊಂಡಿದ್ದಾರೆ.
2: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್, ಕಾಲ್ 9606048734.
1: ಅಯ್ಯಂಗೇರಿ ಗ್ರಾಮ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ವಿಶೇಷ ಪೂಜೆ, ಕ್ಷೀರಾಭಿಷೇಕ ನಡೆಯಲಿದೆ. ಅಲ್ಲದೆ ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಬಹುಮಾನ ನೀಡಲಾಗುವುದು. ಬೆಳಗಿನ ಉಪಹಾರ ವ್ಯವಸ್ಥೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಯ್ಯಂಗೇರಿ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ತಕ ಮುಖ್ಯಸ್ಥರು ಕೋರಿದ್ದಾರೆ.
2: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ನ ಚಿನ್ನಾಭರಣ ಸಾಲ ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
1: ನಾಡಿನ ಸರ್ವರಿಗೂ ಕೈಲು ಮುಹೂರ್ತ ಹಬ್ಬದ ಶುಭಾಶಯ ಕೋರಿದ್ದಾರೆ ಕಾಯಮಾಡ ರನ್ನು ಮುದ್ದಪ್ಪ ಅವರು. ಕಿರುಗೂರು ಮುಖ್ಯ ರಸ್ತೆ ವಾಟರ್ ಟ್ಯಾಂಕ್ ಹತ್ತಿರವಿರುವ ಇವರ ಮಳಿಗೆಯಲ್ಲಿ ನಾಡು ಹಂದಿ ಮಾಂಸ ಕೆಜಿಗೆ 300 ರೂಪಾಯಿಯಂತೆ ನಾಳೆ ಬೆಳಿಗ್ಗೆ 8:30 ದೊರೆಯುತ್ತದೆ. ಆಗಮಿಸುವ ಎಲ್ಲಾ ಗ್ರಾಹಕರಿಗೂ ಬೆಳಗಿನ ಉಪಹಾರವಾಗಿ ಕಡಿಮೆಟ್ಟು ಪಂದಿಕರಿ ವ್ಯವಸ್ಥೆ ಮಾಡಲಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 8277680970.
3: The number you've dialed is currently busy. Kindly try after the
4: tone. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090128.
1: ಆಗಸ್ಟ್ 22ರಂದು ನಿಧನರಾದ ನಾಪೋಕ್ಲು ಕಲ್ಲುಮೊಟ್ಟೆ ತೆಲುಗು ಬಾಣಜಿಗರ ಗೌರಮ್ಮ ಅವರ ಅತಿಥಿ ಕರ್ಮಾಂತರ ಇದೇ 2ರಂದು ನಾಳೆ ಬುಧವಾರ ರಾತ್ರಿ 8 ಗಂಟೆಗೆ ನಾಪೋಕ್ಲು ಕಲ್ಲುಮೊಟ್ಟೆಯ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
6: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
7: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
8: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
9: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಬೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
8: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
7: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
9: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
7: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
9: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
7: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
1: ಕೊಡವ ಅಸೋಸಿಯೇಷನ್, ಚೆಂಬೆಬೆಳ್ಳೂರು. ಇಂಗಡಾದನಲ್ಲಿ ಕೈಲ್ಪೋದು ಕಳಿಕೂಟ ಪಿಂಜ ತೆಂಗಿಕ್ಕ ಬುಡಿಬೆಪ್ಪ ಪೈಪೋಟಿ ಇದೇ ಮೂಂದಾಂಗ ಬ್ಯಾಳಾಚ ಪೊಲಕ 8 ಗಂಟೆಂಜ ಚೆಂಬೆಬೆಳ್ಳೂರ್ಲು ನಡ್ಪ. ತೆಂಗೆ ಬುಡಿ ಪೈಪೋಟಿಲು ಕೂಡಿಯಾಡು ಅಂದ ಪೊಲಕ 10:30 ರೋಳಲು ಟೋಕನ್ ನಡ್ತೋಂಡು. ವೇರ ವಿವರಕ್ಕ ಕಾಲ್ 9448163365, ಇಲ್ಲಂಗಿ 9141790534. ನಾಡ್ರ ಮಾಜನಲ ಬಂತು ಕೂಡಿಯಾಡೋಣ. ಚೆಂಬೆಬೆಳ್ಳೂರು ಕೊಡವ ಅಸೋಸಿಯೇಷನ್ ರ ಅಧ್ಯಕ್ಷ ಪಿಂಜ.

0: ಆಡಳಿತ ಮಂಡಳಿ ಸದಸ್ಯಂಗ ಕಟ್ಟಣಿತ.
1: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers. D. Devaraja Aras Road, Mysuru.
2: Hey, WhatsApp open madu. Nanu sofa set, bedroom set, dining set, photo kalisidini.
3: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
2: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
3: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೇ ಹೋಗೋಣ.
2: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
0: ಆಗಸ್ಟ್ 24ರಂದು ನಿಧನರಾದ ಪೇರೂರು ಗ್ರಾಮ ಅರಮನೆ ಪಾಲೆರ ಸುಬ್ಬಯ್ಯ ಸುಬ್ಬು ಅವರ ತಿಥಿ ಕರ್ಮಾಂತರ ಇದೇ 3ರಂದು ಗುರುವಾರ ಪೂರ್ವಾಹ್ನ 10:30 ಪೇರೂರು ಪಂದೇಟ್ನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನು ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಶಾಂತಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
4: ಆಕಾಶವಾಣಿ ಮಡಿಕೇರಿ, ಸಮಯ 6:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಅವಲೋಕನ.

ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಭಾರತೀಯ ಕೃಷಿ ವಲಯದ ಆರ್ಥಿಕ ಭದ್ರತೆಯ ರಕ್ಷಾ ಕವಚ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಕೃಷಿ ಕ್ಷೇತ್ರ ಯಾವಾಗಲೂ ಪ್ರಾಕೃತಿಕ ವಿಕೋಪಗಳು ಅನಾವೃಷ್ಟಿ ಅತಿವೃಷ್ಟಿ ಹಾಗೂ ಹವಾಮಾನ ವೈಪರೀತ್ಯಗಳ ಸವಾಲುಗಳನ್ನು ಎದುರಿಸುತ್ತಲೇ ಬಂದಿದೆ ಇಂತಹ ಅನಿಶ್ಚಿತ ಪರಿಸ್ಥಿತಿಗಳಲ್ಲಿ ದೇಶದ ರೈತ ಸಮುದಾಯಕ್ಕೆ ಆರ್ಥಿಕ ಭದ್ರತೆ ಒದಗಿಸುವ ಮತ್ತು ಅವರ ಜೀವನೋಪಾಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕೃಷಿ ವಿಮೆ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರವು 2016 ಫೆಬ್ರವರಿ 18ರಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿತ್ತು ಈ ಯೋಜನೆಯು ಬೆಳೆ ಬಿತ್ತನೆಯಿಂದ ಹಿಡಿದು ಕೊಯ್ಲು ಹಾಗೂ ನಂತರದ ಹಂತದವರೆಗಿನ ಎಲ್ಲಾ ಸಂಭಾವ್ಯ ನಷ್ಟಗಳಿಗೆ ಪರಿಹಾರ ಒದಗಿಸುವ ಮೂಲಕ ಭಾರತೀಯ ರೈತರ ಪಾಲಿಗೆ ಬಹುದೊಡ್ಡ ಸುರಕ್ಷಾ ಕವಚವಾಗಿ ಹೊರಹೊಮ್ಮಿದೆ 2026-27 ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 12,200 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದ್ದು ರೈತರ ಆದಾಯ ಸ್ಥಿರತೆ ಹಾಗೂ ಆರ್ಥಿಕ ಚೇತರಿಕೆಗೆ ಸರ್ಕಾರ ನೀಡುತ್ತಿರುವ ಆದ್ಯತೆಯನ್ನು ತಿಳಿಸುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ದೇಶದ ಸಣ್ಣ ಅತಿಸಣ್ಣ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕೃಷಿ ಮಾಡುವ ಪ್ರತಿಯೊಬ್ಬ ರೈತನಿಗೂ ಕೃಷಿ ವಿಮೆಯ ಅನುಕೂಲವನ್ನು ಸಾರ್ವತ್ರಿಕವಾಗಿ ತಲುಪಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯಡಿ ಬೆಳೆ ಸಾಲ ಪಡೆದ ರೈತರು ಮಾತ್ರವಲ್ಲದೆ ಸಾಲ ಪಡೆಯದ ರೈತರು ಸಹ ಸ್ವಯಂ ಪ್ರೇರಿತರಾಗಿ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಯೋಜನೆಯ ಆರಂಭದಿಂದ ಪ್ರಸ್ತುತ ಸಾಲಿನವರೆಗೆ ಒಟ್ಟು 92,46,00,000ಕ್ಕೂ ಅಧಿಕ ರೈತರ ಅರ್ಜಿಗಳು ನೋಂದಾಯಿಸಲ್ಪಟ್ಟಿದ್ದು 26,22,00,000ಕ್ಕೂ ಹೆಚ್ಚು ಅರ್ಜಿಗಳಿಗೆ 2,06,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ನಷ್ಟ ಪರಿಹಾರವನ್ನು ನೇರವಾಗಿ ಪಾವತಿಸಲಾಗಿದೆ ಯೋಜನೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ಗಮನಾರ್ಹ ಸಾಧನೆ ಮಾಡಿದ್ದು ರಾಷ್ಟಮಟ್ಟದಲ್ಲಿ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ 2ನೇ ಶ್ರೇಷ್ಠ ಶ್ರೇಣಿಯನ್ನು ಪಡೆದುಕೊಂಡಿದೆ ಕೇಂದ್ರ ಕೃಷಿ ಸಚಿವಾಲಯ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿರುವಂತೆ ಕರ್ನಾಟಕದಲ್ಲಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದ 27,04,000 ರೈತರ ಪೈಕಿ 11,85,000ಕ್ಕೂ ಅಧಿಕ ರೈತರಿಗೆ ಸುಮಾರು 2,094 ಕೋಟಿ ರೂಪಾಯಿಗಳ ನಷ್ಟ ಪರಿಹಾರದ ಮೊತ್ತವನ್ನು ಯಶಸ್ವಿಯಾಗಿ ತಲುಪಿಸಲಾಗಿದೆ ಕರ್ನಾಟಕ ತನ್ನದೇ ಆದ ಪ್ರತ್ಯೇಕ ತಾಂತ್ರಿಕ ಪೋರ್ಟಲ್ ಮತ್ತು ಭೂದಾಖಲೆಗಳ ಸಂಯೋಜನೆಯ ಮೂಲಕ ನೋಂದಣಿ ಹಾಗೂ ಪರಿಹಾರ ವಿತರಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಿ ಮಾದರಿಯಾಗಿದೆ ವಿತರಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಿದ್ದು ಇದರೊಂದಿಗೆ ಆಂಧ್ರಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲೂ ಯೋಜನೆಯಡಿ ವ್ಯಾಪಕ ನೋಂದಣಿ ದಾಖಲಾಗಿದೆ ಅತ್ಯಂತ ಕಡಿಮೆ ಮತ್ತು ಕೈಗೆಟುಕುವ ಕಂತಿನ ದರ ಈ ಯೋಜನೆಯ ಅತ್ಯಂತ ಪ್ರಮುಖ ಸೌಲಭ್ಯವಾಗಿದೆ ರೈತರು ಮುಂಗಾರು ಬೆಳೆಗಳಿಗೆ ಗರಿಷ್ಠ 2% ಹಿಂಗಾರು ಆಹಾರ ಧಾನ್ಯ ಹಾಗೂ ಎಣ್ಣೆಕಾಳು ಬೆಳೆಗಳು

0: ಶೇಕಡ 1.5 ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಶೇಕಡ 5ರಷ್ಟು ಮಾತ್ರ ಕಂತು ಪಾವತಿಸಬೇಕಾಗಿರುತ್ತದೆ. ಉಳಿದ ಬಹುಪಾಲು ಕಂತಿನ ಮೊತ್ತವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಸರಳೀಕೃತ ದರ ವ್ಯವಸ್ಥೆ ದೇಶದ ಮೂಲೆ ಮೂಲೆಯ ರೈತರಿಗೂ ಬೆಳೆ ವಿಮೆಯನ್ನು ಸುಲಭವಾಗಿ ಪಡೆದುಕೊಳ್ಳಲು ನೆರವಾಗಿದೆ. ಬೆಳೆ ಹಾನಿಯಾದಾಗ ಸಮಯಕ್ಕೆ ಸರಿಯಾಗಿ ಸಿಗುವ ಪರಿಹಾರ ಧನ ರೈತರಿಗೆ ಸಾಲದ ಸುಳಿಯಿಂದ ಹೊರಬರಲು ಮತ್ತು ಮುಂದಿನ ಹಂಗಾಮಿಗೆ ಹೊಸ ಹುರುಪಿನಿಂದ ಬಂಡವಾಳ ಹೂಡಲು ಪ್ರೇರೇಪಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಬೆಳೆ ಋತುವಿನ ವಿವಿಧ ಹಂತಗಳಲ್ಲಿ ಸಂಭವಿಸುವ ನಷ್ಟಗಳಿಗೆ ಸಮಗ್ರ ಪರಿಹಾರವನ್ನು ಒದಗಿಸುತ್ತದೆ. ಪ್ರಕೃತಿ ವಿಕೋಪಗಳಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ನಿಗದಿತ ವಿಮಾ ಮೊತ್ತದ ಶೇಕಡ 25ರಷ್ಟು ಪರಿಹಾರ ದೊರೆಯುತ್ತದೆ. ನಿಂತ ಬೆಳೆಗೆ ಅನಾವೃಷ್ಟಿ, ಪ್ರವಾಹ, ಕೀಟಬಾಧೆ ಹಾಗೂ ರೋಗ ರುಜಿನಗಳಿಂದ ಹಾನಿಯಾದರೆ ಪ್ರಾದೇಶಿಕ ಆಧಾರದ ಮೇಲೆ ಪರಿಹಾರ ನಿರ್ಧರಿಸಲಾಗುತ್ತದೆ. ಇದರ ಜೊತೆಗೆ ಆಲಿಕಲ್ಲು ಮಳೆ, ಭೂಕುಸಿತ, ಜಲಾವೃತ ಹಾಗೂ ಮೇಘಸ್ಫೋಟದಂತಹ ಸ್ಥಳೀಯ ವಿಕೋಪಗಳಿಂದ ಜಮೀನಿನಲ್ಲಿ ಉಂಟಾಗುವ ನಷ್ಟಕ್ಕೂ ಪರಿಹಾರ ನೀಡಲಾಗುತ್ತದೆ. ಕೊಯ್ಲಿನ ನಂತರ ಹೊಲದಲ್ಲಿ ಒಣಗಲು ಹಾಕಿದ ಬೆಳೆಗಳಿಗೆ ಚಂಡಮಾರುತ ಅಥವಾ ಅಕಾಲಿಕ ಮಳೆಯಿಂದ ಹಾನಿಯಾದರೆ ಕೊಯ್ಲಾದ 14 ದಿನಗಳವರೆಗೆ ನಷ್ಟ ಪರಿಹಾರ ಪಡೆಯುವ ಅವಕಾಶವಿದೆ. ಯೋಜನೆಯ ಪಾರದರ್ಶಕತೆ ಮತ್ತು ಕ್ಷಿಪ್ರ ಅನುಷ್ಠಾನಕ್ಕಾಗಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನವನ್ನು ಸಂಯೋಜಿಸಲಾಗಿದೆ. ರಾಷ್ಟೀಯ ಬೆಳೆ ವಿಮಾ ಪೋರ್ಟಲ್, ಎನ್ಸಿಐಪಿ ಹಾಗೂ ಡಿಜಿಕ್ಲೇಮ್ ಎಂಬ ವ್ಯವಸ್ಥೆ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವಿಮಾ ಮೊತ್ತವನ್ನು ಜಮಾ ಮಾಡಲಾಗುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: The number you've dialed is currently busy. Kindly
4: try after some time. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
4: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
6: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
4: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ರಾತ್ರಿ 8 ಗಂಟೆಗೆ ಭಂಡಾರ ತರುವುದು, ಲಘು ಫಲಾಹಾರ, ಭಾಗಮಂಡಲದ ಶ್ರೀ ರಾಮ ಭಜನಾ ಮಂಡಳಿಯವರಿಂದ ಭಜನೆ, ರಾತ್ರಿ 12 ಗಂಟೆಗೆ ಮಹಾಪೂಜೆ, 5ರಂದು ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ನಡೆಯಲಿದೆ. ಅನ್ನಸಂತರ್ಪಣೆಯ ದಾನಿಗಳು ಶ್ರೀ ಕೇಕಡ ನಂದ ಮತ್ತು ಸಂಸಾರ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೋರಿದ್ದಾರೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
8: ಮೈ ಬ್ಯಾಂಕ್ ಇಸ್ ಆಲ್ವೇಸ್ ವಿತ್ ಮೀ. ಬೈ ದ ಟೈಮ್ ಐ ವೇಕ್ ಅಪ್, ಇಟ್ಸ್ ಆಲ್ರೆಡಿ ಟೇಕಿಂಗ್ ಕೇರ್ ಆಫ್ ಮೈ ಡಿಪಾಸಿಟ್ಸ್. ವೆನ್ ದ ಕಸ್ಟಮರ್ಸ್ ಕೀಪ್ ಮೀ ಬಿಸಿ, ಇಟ್ ಟೇಕ್ಸ್ ಕೇರ್ ಆಫ್ ದ ಕ್ಯಾಶ್ ಕೌಂಟರ್. ಈವನ್ ಇನ್ ದ ಮಿಡಲ್ ಆಫ್ ದ ನೈಟ್, ಇಟ್ ವೇಕ್ಸ್ ಮೀ ಅಪ್ ಟು ಸೇ, ಮ್ಯಾಡಮ್, ವೀ ಹ್ಯಾವ್ ರಿಸೀವ್ಡ್ ದ ಪೇಮೆಂಟ್ ಫ್ರಮ್ ಲಕ್ಷ್ಮಿ ಫ್ರೂಟ್ ಸ್ಟೋರ್. ವಿತ್ ಅ ಜನ್ಧನ್ ಬ್ಯಾಂಕ್ ಅಕೌಂಟ್, ಐ ಹ್ಯಾವ್ ಇನ್ಶೂರೆನ್ಸ್, ಪೆನ್ಷನ್, DBT. All banking services right at my fingertips.
9: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana. More savings, more opportunities.
10: Kam premium, zyada bonus. Apno ke liye sabse sahi. RPLI. इससे बेहतर कुछ नहीं.
11: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस, RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या इंडिया पोस्ट.gov.in पर लॉग ऑन करें.
12: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ

0: nothing better than this.
1: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ, ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ, ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ, ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್, ಬಿಜೆಪಿ ಪಾದಯಾತ್ರೆ 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ವಾರ್ತೆಗಳ ವಿವರ: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಂದಾಂಪುರ ಗ್ರಾಮದಲ್ಲಿ ರೈತರ ಜಮೀನಿಗೆ ತೆರಳಿ ಬರ ಪರಿಶೀಲನೆ ನಡೆಸಿದರು. ಸೂರ್ಯಕಾಂತಿ, ಜೋಳ, ಹತ್ತಿ, ಕಡಲೆಕಾಳು ಬೆಳೆ ವೀಕ್ಷಿಸಿದರು. ಈ ಬಾರಿ ಬರ ಪರಿಸ್ಥಿತಿಯಿಂದ ಬೆಳೆಗಳು ಹಾನಿಗೆ ಒಳಗಾಗಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಹೀಗಾಗಿ ಬಾಕಿ ಇರುವ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ರೈತರು ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ, ಬರ ಪರಿಸ್ಥಿತಿ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಪಿಬಿಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ಹೆಚ್ಚು ಕೆಲಸ ಸಿಗುವಂತೆ ಮಾಡಿ ಎಂದು ಕೂಲಿ ಕಾರ್ಮಿಕರು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿಯ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನೇ ನೀಡುವಂತೆ ಕಿವಿಮಾತು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಗದಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನೆ ಕುರಿತಂತೆ ಸಭೆ ನಡೆಸಿದರು. ಸಭೆಯಲ್ಲಿ ಇದೇ 5ರಂದು ಪ್ರಜಾಸೇವಾ ಇಲಾಖೆ ಆರಂಭ ಮಾಡಲಾಗುತ್ತಿದೆ, ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದರು. ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು, ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ, ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
1: ಔಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತ ಹೇಳಿ ಕಂಪ್ಲೀಟ್ ಓದಲಿ ಆಗೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ನಿನ್ನೆ ಹೋಮ್ ಮಿನಿಸ್ಟರ್ ನಾನು ಇದ್ದ 2 ಗಂಟೆಗೆ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರಿಗೆ ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾರ ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀವು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ, ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
0: ರಾಜ್ಯದ ಕಾನೂನಿನ ಅಡಿಯಲ್ಲಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೊಂದು ವಾರದ ಬಳಿಕ ಮತ್ತೆ ಪರಿಶೀಲನೆ ನಡೆಸಿ ಹಲವು ತಾಲೂಕುಗಳನ್ನು ಸೇರ್ಪಡೆಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಎಲ್ನಿನೋದಿಂದಾಗಿ ರಾಜ್ಯದಲ್ಲಿ 123 ವರ್ಷಗಳ ಬಳಿಕ ಈ ಪರಿಸ್ಥಿತಿ ಬಂದಿದ್ದು ರೈತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಹುಣಸೂರು ತಾಲೂಕಿನಲ್ಲಿ

0: 16,000 ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಾಣಿಜ್ಯ ಬೆಳೆಗಳಿಗೆ ಪರಿಹಾರವಿಲ್ಲ ಎಂದು ಹೇಳಿದ್ದಾರೆ. ಆದರೂ ರೈತರಿಗೆ ಪರಿಹಾರ ಕೊಡಿಸಲು ಮುಖ್ಯಮಂತ್ರಿ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಗ್ರ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟನಲ್ಲಿ ಈ ಸಂಪುಟ ಸಭೆಯು ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದು ಹೇಳಿದ್ದಾರೆ. ಅಧಿವೇಶನವನ್ನು ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಪ್ರತಿಭಟನೆಯ ವೇದಿಕೆಯನ್ನಾಗಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಕ್ಷಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಜನಸಂಖ್ಯೆಯ 40% ಮಂದಿ ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 30% ಅನುದಾನ ದೊರೆಯುತ್ತಿದೆ. ಉಳಿದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ನಿರ್ದೇಶನ ನೀಡಿದ್ದಾರೆ. ಮೈಸೂರಿನಲ್ಲಿಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿಯಾಗದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ದ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯ ಬಹಳಷ್ಟು ಪಟ್ಟಣ ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಎಂದು ಪೌರಾಡಳಿತ ಸಚಿವರ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಚ್ಸಿ ಬಾಲಕೃಷ್ಣ, ಹೆಚ್ಚಿನ ಅನುದಾನ ಕ್ರೋಢೀಕರಣವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಜೆಪಿ ಪಾದಯಾತ್ರೆಯು 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಯಚೂರಿನ ಲಿಂಗಸುಗೂರಿನಲ್ಲಿ ಸರ್ಕಾರದ ವಿರುದ್ಧ 10 ದಿನಗಳ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತ ವಿರೋಧಿ, ಜನವಿರೋಧಿ ಮತ್ತು ಮಹಿಳಾ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಪಕ್ಷದ ಹೋರಾಟ ಮುಂದುವರೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಈ ಹೋರಾಟ ರಾಜ್ಯ ಸರ್ಕಾರ ವಿರುದ್ಧದ ರಣಕಹಳೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಮಾತನಾಡಿ, ಈ ಪಾದಯಾತ್ರೆ ರಾಜ್ಯದ ಮುಂದಿನ ರಾಜಕೀಯ ದಿಕ್ಕನ್ನು ಬದಲಾಯಿಸಲಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತುಹಾಕಲು ಬಿಜೆಪಿ ಸಂಕಲ್ಪ ಮಾಡಿದೆ ಎಂದು ಹೇಳಿದ್ದಾರೆ. ನಾಡಿನ ರೈತರ ಸಂಕಷ್ಟ ಅಲಿಸಲು ಸಾಧ್ಯವಿಲ್ಲದ ನಿರ್ದಯಿ ಸರ್ಕಾರವಿದು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಂಧಿತ ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದ ಮೇಲೆ ಇಂದು ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತನಿಖೆಯ ಭಾಗವಾಗಿ ದೂರವಾಣಿ ಕರೆಯ ವಿವರ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ವೇಳೆ ಸುಮಾರು 20 ಅಧಿಕಾರಿಗಳು ಸಾಕ್ಷ್ಯ ನೀಡಲು ಸಿದ್ದವಿದ್ದು ಹಗರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದ 29 ಅಭ್ಯರ್ಥಿಗಳು ಹಣ ಪಾವತಿಸಿದ್ದಾರೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು 5ನೇ ಆರೋಪಿಯಾಗಿ, ಬಸವರಾಜ್ ಕನ್ನಾಳಿಯನ್ನು 6ನೇ ಆರೋಪಿಯಾಗಿ ಹೆಸರಿಸಲಾಗಿದೆ. ಕೆಪಿಸಿ ಹಗರಣದಲ್ಲಿ ಇನ್ನೋರ್ವ ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಭಾಗಿಯಾಗಿದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ ಅಶೋಕ ಅವರ ಹೇಳಿಕೆಗಳನ್ನು ತಳ್ಳಿಹಾಕಿದ್ದಾರೆ. ಕೆಪಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮಗೆ ಸಂಬಂಧಿಸಿದ ಯಾವುದೇ ಆರೋಪಗಳನ್ನು ಎದುರಿಸಲು ಸಿದ್ದ ಎಂದು ಹೇಳಿದ್ದಾರೆ. ಪ್ರಕರಣದ ಆರೋಪಿ ಬಸವರಾಜ ಕನ್ನಾಳೆ ಮತ್ತು ಬಿಜೆಪಿ ನಾಯಕರ ನಡುವಿನ ಸಂಬಂಧದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಚಂದ್ರಶೇಖರನ್ ಕುಟುಂಬಕ್ಕೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಬಾಕಿ ಇರುವ ಪಿಎಫ್ ಮೊತ್ತ 3,05,000 ರೂಪಾಯಿ ಹೊರತುಪಡಿಸಿ ಉಳಿದ ಎಲ್ಲಾ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಬಾಕಿ ಇರುವ ಪಿಎಫ್ ಮೊತ್ತವನ್ನು ಶೀಘ್ರದಲ್ಲೇ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸಮರ್ಪಕವಾಗಿರಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಾಕಿ ಇರುವ 59.26 ಕಿಲೋಮೀಟರ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಕಸಿತ ಭಾರತ ಜಿ ರಾಮ್ಜಿ ಮಹತ್ವಾಕಾಂಕ್ಷಿ ಅಭಿಯಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯೋಜನೆ

0: ಪ್ರಯೋಜನ ಪಡೆಯಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕಿನಲ್ಲಿ 790 ಜನ ವಸತಿಗಳಿಗೆ ಪೂರೈಸುವ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಧಿಕಾರಿಗಳು ಮತ್ತು ಗುತ್ತಿಗೆ ಸಂಸ್ಥೆಗೆ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ರಾಜ್ಯ ಹೆದ್ದಾರಿ 6ರ ಕಾರವಾರ ದೇವಳಮಕ್ಕಿ ಕೆರವಾಡಿ ಬೋಳ್ವೆ ಇರಪಾಗೆ ಮಲ್ಲಾಪುರ ರಸ್ತೆಯಲ್ಲಿ 30 ಟನ್ಗಿಂತ ಹೆಚ್ಚಿನ ಭಾರವುಳ್ಳ ಸರಕು ಮತ್ತು ಬೃಹತ್ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಇ ಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಎಂದು ಕೋಲಾರ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ, ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ.
2: ಇದು ಯಾರ ನಂಬರ್?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತಿರುವವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನವಾಣಿಯಲ್ಲಿ ಜೈವಿಕ ನಿಯಂತ್ರಣ ಕುರಿತು ಡಾಕ್ಟರ್ ಹೆಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ. ಈಗ ಹೆಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ.
4: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಕೀಟನಾಶಕಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ಮಡಿಕೇರಿಯ ವಿಸ್ತರಣಾ ಶಿಕ್ಷಣ ಘಟಕದ ಕೃಷಿ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹೆಚ್ ಸಿ ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರು.
5: ನಮಸ್ಕಾರ ಸರ್.
4: ಇವತ್ತು ವಿಷರಹಿತ ಆಹಾರ ಅನ್ನೋದ್ರ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ, ಮತ್ತೆ ಅದಕ್ಕೆ ಒತ್ತು ಕೊಡಬೇಕು ಅಂತ ನಮ್ಮ ಸರ್ಕಾರಗಳು ಕೂಡ ಇವತ್ತು ಸಾಕಷ್ಟು ಪ್ರಯತ್ನಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಜೈವಿಕ ಕೀಟನಾಶಕಗಳನ್ನು ಬಳಸೋದು ಒಂದು ಮುಖ್ಯವಾದ ಕ್ರಮ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ರಾಸಾಯನಿಕ ಕೀಟನಾಶಕಗಳು, ಅದು ಶಿಲೀಂಧ್ರನಾಶಕಗಳಾಗ್ಬೋದು, ಕೀಟನಾಶಕಗಳಾಗ್ಬೋದು ಅಥವಾ ಈ ಕಳೆನಾಶಕಗಳಾಗ್ಬೋದು, ಇವುಗಳ ಉಳಿಕೆಯ ಅಂಶದಿಂದ ನಮ್ಮ ಆಹಾರದ ಗುಣಮಟ್ಟ ಕಡಿಮೆ ಆಗುತ್ತೆ, ಉಳಿಕೆಯ ಅಂಶದಿಂದ ಅದೊಂದು ರೀತಿ ಕಲುಷಿತ ಆಗುತ್ತೆ ಅನ್ನೋದನ್ನ ನಾವು ಕೇಳ್ತಲೇ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಜೈವಿಕ ಕೀಟ ನಿಯಂತ್ರಣ ಎನ್ನುವಂಥದ್ದು ಇವತ್ತು ಬಹಳ ಮುಖ್ಯವಾದಂಥ ಅಂಶ ಆಗಿದೆ. ಈ ಜೈವಿಕ ಕೀಟ

0: ನಿಯಂತ್ರಣ ಅಥವಾ ಜೈವಿಕ ಪೀಡೆ ನಿಯಂತ್ರಣ ಅಂದ್ರೆ ಏನು ಅಂತೀರಿ?
1: ಈಗ ನಾವು ರಾಸಾಯನಿಕನ ಉಪಯೋಗಿಸೋದ್ರಿಂದ ನಮಗೆ ಬೆಳೆಗಳಲ್ಲಿರ್ಬೋದು ಅಥವಾ ಮಣ್ಣಲ್ಲಿರ್ಬೋದು ಅಥವಾ ಪರಿಸರದಲ್ಲಿರ್ಬೋದು ಈ ಕಲುಷಿತ ಏನು ಅಂಶ ಇದೆ ಕೆಮಿಕಲ್ದು ರಾಸಾಯನಿಕದು ಅದು ಅದರೊಳಗೆಲ್ಲ ಸೇರಿಕೊಂಡು ಹಾನಿ ಕೂಡ ಮಾಡ್ತಿದೆ. ಅದ್ರ ಸಲುವಾಗಿ ಈ ಪರಿಸರ ಇರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋದ್ರಿಂದ ಅಥವಾ ಮಣ್ಣನ್ನು ಎಲ್ಲಾನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಜೈವಿಕ ಕ್ರಮಕ್ಕೆ ಹೋಗ್ತಿದ್ದೀವಿ. ನಮಗೆ ಗೊತ್ತಿರೋಂಗೆ ಸಮಗ್ರ ಕೀಟ ನಿರ್ವಹಣೆ ಅಂತ ಒಂದು ತಗೋತಿದ್ದೀವಿ. ಅದರಲ್ಲಿ ಈ ಜೈವಿಕ ಕೀಟ ನಿಯಂತ್ರಣ ಅನ್ನೋದೇನಿದೆ ಅದು ಒಂದು ಕೂಡ ಭಾಗ ಆಗಿದೆ. ನಾವ್ ಇದ್ರಲ್ಲಿ ಜೈವಿಕ ಕೀಟ ನಿಯಂತ್ರಣ ಅಂತ ಏನಂದ್ರೆ ಈ ಪರಿಸರದಲ್ಲೇ ನಮಗೆ ಸಿಗುವಂತದ್ದು ಇವು ಪರಾವಲಂಬಿ ಜೀವಿಗಳಿರಬಹುದು ಅಥವಾ ಪರಭಕ್ಷಕ ಜೀವಿಗಳಿರಬಹುದು ಅಥವಾ ಸೂಕ್ಷ್ಮಾಣು ಜೀವಿಗಳು ಅಥವಾ ಸಸ್ಯಜನ್ಯ ಉತ್ಪನ್ನಗಳಿರ್ಬೋದು ಅಥವಾ ಪ್ರಾಣಿ ಈ ಎಲ್ಲದನ್ನು ಉಪಯೋಗಿಸ್ಕೊಂಡು ಅದರಿಂದ ಕೀಟಗಳಿಗೇನೆ ರೋಗ ಬರಬಹುದು ಅಥವಾ ಅದರಿಂದ ಅವನ್ನ ತಿನ್ನೋದ್ರಿಂದ ಈ ತರ ನಾವು ಅವನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡೋದನ್ನ ಜೈವಿಕ ಕೀಟ ನಿಯಂತ್ರಣ ಅಂತ ಹೇಳಿ ಕರಿತೀವಿ ಸರ್.
0: ಅಂದ್ರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಯನ್ನು ನಿಯಂತ್ರಣ ಮಾಡದೆ ಜೈವಿಕ ನಿಯಂತ್ರಣ ಅಂತ ಹೇಳ್ಬೋದು ನಾವು.
1: ಹೌದು,
0: ಈ ಜೈವಿಕ ನಿಯಂತ್ರಣದಲ್ಲಿ ಬಳಸುವಂತಹ ವಿವಿಧ ಜೈವಿಕ ಕೀಟನಾಶಕಗಳು ಯಾವ್ಯಾವ ಅಂತೀರಿ?
1: ಈ ಜೈವಿಕ ಕೀಟನಾಶಕಗಳು ಯಾವ್ಯಾವ್ದು ಅಂದ್ರೆ ಒಂದು ಬಂದ್ಬಿಟ್ಟು ಪರಾವಲಂಬಿ ಅಂತ ಹೇಳಿಬಿಟ್ಟು ಅದು ಪರಾವಲಂಬಿ ಜೀವಿಗಳು ಅಂತ ಬರ್ತವೆ. ನೆಕ್ಸ್ಟ್ ಬಂದು ಪರಾಭಕ್ಷಕ ಜೀವಿಗಳು, ಅದ್ ಬಿಟ್ರೆ ಸೂಕ್ಷ್ಮಾಣು ಜೀವಿಗಳು ಅಥವಾ ರೋಗಾಣು ಜೀವಿಗಳು ಅಂತಾನು ಕರಿತೀವಿ. ಅದ್ ಬಿಟ್ರೆ ಸಸ್ಯಜನ್ಯ ಉತ್ಪನ್ನಗಳು ಇರ್ಬೋದು, ಅದ್ರ ಜೊತೆಗೆ ಪ್ರಾಣಿ ಪ್ರಾಣಿ ಜನ್ಯದಿಂದ ಏನೇನು ಉತ್ಪನ್ನಗಳು ಇವನ್ನೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ಇವೇನೇ ಜೈವಿಕ ಕೀಟನಾಶಕಗಳು ಅಂತ ಹೇಳಿ ಕರಿತೀವಿ.
0: ಈಗ ಮೊದಲೇದಾಗಿ ತಾವು ತಿಳಿಸಿದ್ದು ಈ ಪರತಂತ್ರ ಜೀವಿಗಳು ಅಂತ. ಈ ಪರತಂತ್ರ ಜೀವಿಗಳು ಅಂದ್ರೇನು, ಮತ್ತೆ ಇವು ಹೇಗೆ ಕೆಲಸ ಮಾಡ್ತವೆ, ಇವುಗಳನ್ನು ಎಲ್ಲೆಲ್ಲಿ ನಾವು ಉಪಯೋಗಿಸ್ಬೋದು ಅಂತೀರಿ?
1: ಇವು ಪರತಂತ್ರ ಜೀವಿಗಳು ಅಥವಾ ಇದನ್ನ ಪರಾವಲಂಬಿ ಅಂತಾನು ಕರೀತಾರೆ, ಇದನ್ನ ಇಂಗ್ಲಿಷ್ ಅಲ್ಲಿ ಪ್ಯಾರಾಸೈಟಾಯ್ಡ್ ಅಂತಾನು ಕರೀತಾರೆ. ಈ ಪರಾವಲಂಬಿ ಅಂದ್ರೆ ನಮಗೆ ಗೊತ್ತಿರಂಗೆ ಅವಲಂಬಿ, ಇನ್ನೊಂದ್ರ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಇದಾಗಿ ಇದು ಆಹಾರವನ್ನು ತಗೊಳ್ಳೋದಿಲ್ಲ. ಇದರಲ್ಲಿ ನಾವು ಹೆಂಗಂದ್ರೆ ಬೇರೆ ಬೇರೆ ವಿಧಗಳನ್ನ ಕೂಡ ನೋಡ್ತೀವಿ ಸರ್. ಈಗ ಕೀಟದಲ್ಲಿ ಮೊಟ್ಟೆ, ಕೋಶ, ಮರಿ ಮತ್ತೆ ಚಿಟ್ಟೆ ಏನಿದೆ, ಈ ತರ ನಾಲ್ಕು ವಿಧಗಳಿದ್ದಾಗ ಈ ನಾಲ್ಕು ವಿಧದ್ರ ಮೇಲೂ ಒಂದೊಂದು ಹೋಗಿ ಒಂದೊಂದು ಕೀಟಗಳು ಇರೋದ್ರಿಂದ ಪರತಂತ್ರಗಳು ಅಂತ ಹೇಳಿ ಕರಿತೀವಿ. ಈಗ ಮೊಟ್ಟೆ ಮೇಲೆ ಹೋದ್ರೆ ಮೊಟ್ಟೆ ಪರತಂತ್ರ, ಕೋಶದ ಮೇಲೆ ಹೋದ್ರೆ ಕೋಶ ಪರತಂತ್ರ ಜೀವಿ ಅದು, ಅದ್ ಬಿಟ್ರೆ ಮರಿ ಇಲ್ಲಿ ಹೋದ್ರೆ ಮರಿ ಪರತಂತ್ರ ಜೀವಿಗಳು ಅಂತ ಹೇಳ್ಬಿಟ್ಟು ಇವಿಷ್ಟು ನಾಲ್ಕು ವಿಧದಲ್ಲೂ ಕೂಡ ಇರುತ್ತೆ. ಇದೇನಂದ್ರೆ ಆ ಮೊಟ್ಟೆ ಏನಿರುತ್ತೆ ಆ ಮೊಟ್ಟೆ ಒಳಗೇನೆ ಹೋಗಿ ಇದು ಮೊಟ್ಟೆ ಹಾಕುತ್ತೆ ಸರ್, ಅದು ಅವಾಗ ಮೊಟ್ಟೆ ಪರತಂತ್ರ ಜೀವಿ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಬಂತಂದ್ರೆ ಟ್ರೈಕೋಗ್ರಾಮ, ಟ್ರೈಕೋಗ್ರಾಮ ಕಾರ್ಡ್ಸ್ ಅಂತ ಎಲ್ಲ ಕೇಳಿದ್ವಿಲ್ಲ ಸರ್, ಟ್ರೈಕೋಗ್ರಾಮ ಜಪಾನಿಕಾ ಅಂತ ಹೇಳ್ಬಿಟ್ಟು ಅದನ್ನ ನಾವು ಪ್ಯಾಡಿ ಇಲ್ಲಿ ಭತ್ತದಲ್ಲಿ ಹಳದಿ ಕಾಂಡ ಕೊರಕ ಏನ್ ಬರುತ್ತೆ ಟ್ರೈಕೋಗ್ರಾಮ ಜಪಾನಿಕಾ ಅನ್ಬಿಟ್ಟು ಅದನ್ನ ಉಪಯೋಗಿಸ್ತೀವಿ ನಾವು. ಅದೊಂದು ಟ್ರೈಕೋ ಕಾರ್ಡ್ ಅಂತ ಇರುತ್ತೆ, ಅದರಲ್ಲಿ ಈ ಟ್ರೈಕೋಗ್ರಾಮದ್ದು ಮೊಟ್ಟೆಗಳಿರುತ್ತೆ. ಈ ಮೊಟ್ಟೆಗಳು ಇರೋದನ್ನ ನಾವು ಗದ್ದೆಗಳಲ್ಲಿ ಬಿಟ್ಟಾಗ ಇವೇನ್ ಮಾಡುತ್ತೆ, ಹಳದಿ ಕಾಂಡ ಕೊರಕೆ ಏನಿರುತ್ತೆ ಆ ಮೊಟ್ಟೆಗಳು ಇಡುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಇದು ಮೊಟ್ಟೆಗಳನ್ನ ಇಡಕ್ ಸ್ಟಾರ್ಟ್, ಅವಾಗ ಮೊಟ್ಟೆನೆ ಎಲ್ಲ ತಿಂದು ಅಲ್ಲಿಂದ ನಾಶ ಆಗಕ್ಕೆ ಶುರು ಆಗುತ್ತೆ ಸರ್. ಆತರ ಮೊಟ್ಟೆ ಇರ್ಬೋದು, ಕೋಶ ಇರ್ಬೋದು, ಮರಿ ಇರ್ಬೋದು, ಈ ತರ ಬೇರೆ ಬೇರೆ ವಿಧಕ್ಕೆ ಹೋಗಿ ಇದು ನಿಯಂತ್ರಣವನ್ನ ಮಾಡುತ್ತೆ ಸರ್.
0: ಅಂದ್ರೆ ಈಗ ಟ್ರೈಕೋಗ್ರಾಮವನ್ನ ನಾವು ಈ ಕಬ್ಬಿನ,
1: ಹೌದು ಕಬ್ಬಿನದ್ರಲ್ಲೂ ಕೂಡ ಬರೆಯಬಹುದು,
0: ಸುಳಿ ಕೊರಕ ಕಾಂಡ ಕೊರಕದಲ್ಲೂ ಕೂಡ ಬಳಸ್ಕೊಳ್ತೀವಿ.
1: ಹೌದು,
0: ಅಲ್ಲೂ ಕೂಡ ಅವು ಮೊಟ್ಟೆಗಳನ್ನೇ ಹಾನಿ ಮಾಡುತ್ತೆ. ಟ್ರೈಕೋಗ್ರಾಮ ಕಿಲೋನಿಸ್ ಅಂತ.
1: ಹೌದು, ಟ್ರೈಕೋಗ್ರಾಮ ಕಿಲೋನಿಸ್, ಟ್ರೈಕೋಗ್ರಾಮ ಜಪಾನಿಕಂ, ಇವೆಲ್ಲ ಮೊಟ್ಟೆ ಪರತಂತ್ರ ಜೀವಿಗಳು ಸರ್.
0: ಮತ್ತೆ ಬೇರೆ ಬೇರೆ ಹಂತಗಳ ಕೀಟಗಳನ್ನು ಕೂಡ ಇವು ಹಾನಿ ಮಾಡ್ತವೆ.
1: ಈಗ ಮರಿ ಪರತಂತ್ರ ಜೀವಿಗಳು ಅಂತ ಬಂದ್ರೆ ಬ್ರೆಕಾನ್ ಅಂತ ಹೇಳಿ ಸಿಗುತ್ತೆ, ಅಥವಾ ಕೊಟೇಶಿಯಾ, ಅಪ್ಯಾಂಟಲಿಸ್, ಗೊನಿಯೋಸಿಸ್ ನೆಫಾಂಟಿಡಿಸ್. ಗೊನಿಯೋಸಿಸ್ ನೆಫಾಂಟಿಡಿಸ್ ಬಂದ್ಬಿಟ್ಟು ಕಪ್ಪು ಎಲ್ಲ ಇದೆಯಲ್ಲ, ಕಪ್ಪು ಇದೆಯಲ್ಲ, ಆ ತರದಕ್ಕೆ ಹೋಗ್ಬಿಟ್ಟು ಇದು ಮರಿ ಹುಳು ಏನಿರುತ್ತೆ ಅದು ಹೋಗಿ ಅಲ್ಲಿ ಪ್ಯಾರಾಸೈಟ್ ಇದು ಆಗುತ್ತೆ. ಅದರಿಂದ ನಮಗೆ ತೆಂಗಿನದು ಕೂಡ ಕಡಿಮೆ ಆಗುತ್ತೆ.
0: ಯಾಕೆಂದ್ರೆ ನಾವು ತೆಂಗಿನ ಮರಗಳು ಬಹಳ ಎತ್ತರದಲ್ಲಿರ್ತವೆ, ಅಲ್ಲಿ ನಾವು ಕೀಟನಾಶಕಗಳನ್ನು ಕೂಡ ಸಿಂಪಡಣೆ ಮಾಡೋದು ಕಷ್ಟ.
1: ಹೌದು ಹೌದು.
0: ಆದ್ರೆ ಇವು ಒಂದ್ ರೀತಿ ಸೂಕ್ಷ್ಮ ಕೀಟಗಳಾಗಿರೋದ್ರಿಂದ ಅಲ್ಲೇ ಹುಡುಕೊಂಡು ಹೋಗಿ ಆ ಒಂದು ಮರಿಗಳನ್ನೇ ಅವು.
1: ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಸರ್, ತೆಂಗು ಅದು ಬಂದ್ಬಿಟ್ಟು ಎಳ್ನೀರು ಅಂದ್ರೆ ನಾವೀಗ ಅದನ್ನ ಡೈರೆಕ್ಟ್ ಆಗೇನೆ ಕುಡಿತೀವಿ, ಅದಕ್ಕೋಸ್ಕರನೇ ಈ ರಾಸಾಯನಿಕಕ್ಕೆ ಹೋಗೋ ಬದಲು ನಾವು ಈ ತರದಕ್ಕೆ ಹೋಗ್ಬೋದು ಅಂತೇಳಿ. ಇದೇ ರೀತಿ ನಾವು ಮುಂದೆ ಬರುತ್ತೆ ಸಸ್ಯಜನ್ಯ ಇರ್ಬೋದು ಅವೆಲ್ಲಾನು ಕೂಡ ಉಪಯೋಗಿಸ್ಬೋದು.
0: ಗೋನಿಯೋಜಸ್ ನೆಫಾಂಟಿಡಿಸ್,
1: ನೆಫಾಂಟಿಡಿಸ್ ಅನ್ಬಿಟ್ಟು ಕಪ್ಪು ತಲೆ ಹುಳು
0: ಹುಳು ಅಂತ. ಹೌದು,
1: ತೆಂಗಿನಲ್ಲಿ ಬರೋದಕ್ಕೆ
0: ಅಂದ್ರೆ
1: ಆ ಮರಿಗಳನ್ನ ಈ ಮರಿಗಳು ಹೋಗಿ ತಿನ್ನುತ್ತವೆ.
0: ಅಂದ್ರೆ ಅವು ತೆಂಗಿನ ಗರಿಗಳ ಕೆಳಗಡೆ ಒಂದ್ ರೀತಿ ಹತ್ತಿಯ ಒಂದು ಕೋಶಗಳನ್ನು ಮಾಡ್ಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ನಾವು ಏನೇ ಕೀಟನಾಶಕ ಸಿಂಪಡಣೆ ಮಾಡಿರೋ ಕೂಡ ತಗಲಲ್ಲ.

0: ಹೋಗಲ್ಲ,
1: ಆದರೆ ಇವು ಪರತಂತ್ರ ಜೀವಿಗಳಾದರೆ ಹುಡುಕೊಂಡು ಹೋಗಿ ಅಲ್ಲೇ ಸಾಯಿಸ್ತವೆ,
0: ತಿನ್ನುತ್ತೆ
1: ತಿನ್ನುತ್ತೆ.
0: ಹ್ಮ್
1: ಅದೊಂದು ಬಹಳ ಅನುಕೂಲಕರವಾದಂಥ ಅಂಶ.
0: ಹೌದು,
1: ಹೀಗೆ ಬೇರೆ ಬೇರೆ ಹಂತಗಳನ್ನು ಕೂಡ ಅವು ನಾಶ ಮಾಡ್ತವೆ,
0: ಹೌದು ಹೌದು.
1: ಪ್ರೌಢ ಕೀಟಗಳನ್ನು ಕೂಡ ನಾಶ
0: ಈ
1: ಮಾಡ್ತವೆ.
0: ಕೋಶದಲ್ಲಿ ಬಂದಾಗ ಟೆಟ್ರಾಸ್ಟಿಕಸ್, ಟ್ರೈಕೋಸ್ಟೈಲಸ್ ಅಂತ ಹೇಳಿ, ಇನ್ನು ಬೇರೆ ಬೇರೆ ಕೋಶದಲ್ಲಿ ಇರುವಂತಹದ್ದು ಪರತಂತ್ರ ಜೀವಿಗಳನ್ನ ಕೂಡ ನಾವು ನೋಡಬಹುದು ಸರ್. ಪ್ರೌಢ ಕೀಟ ಏನಿರುತ್ತೆ ಅದಕ್ಕೆನೆ ಹೋಗಿ ಇದು ಪ್ರೌಢನೆ ಅದ್ರೊಳಗೆ ಸೇರ್ಕೊಳ್ಳುತ್ತೆ ಸರ್. ಅದಕ್ಕೆ ಬಂದ್ಬಿಟ್ಟು ಊಜಿ ಫ್ಲೈ ರೇಷ್ಮೆದಲ್ಲಿ ಆ ಹುಳಗಳಿಗೆನೆ ಹೋಗಿ ಅಟ್ಯಾಕ್ ಮಾಡುದು,
1: ಅದನ್ನು ಕೂಡ ನಾವು ಜೈವಿಕ ನಿಯಂತ್ರಣದಲ್ಲಿ ಬಳಸ್ಕೋಬಹುದು. ಇವು ಮುಖ್ಯವಾಗಿ ಪರತಂತ್ರ ಜೀವಿಗಳ ಬಗ್ಗೆ ಆಯಿತು. ಇನ್ನೊಂದು ವಿಧದ ಒಂದು ಜೈವಿಕ ನಿಯಂತ್ರಕಗಳು ತಾವು ತಿಳಿಸಿದ್ದು ಅಂದ್ರೆ ಪರಭಕ್ಷಕ ಜೀವಿಗಳು. ಈ ರೀತಿ ಅಂದ್ರೆ ಏನು ಅಂತೀರಿ?
0: ಪರಭಕ್ಷಕ ಜೀವಿಗಳಂತ ಅಂದ್ರೆ ಸರ್, ಈ ಹುಳುಗಳು ಏನಿರುತ್ತೆ ಈ ಕೀಟಗಳು ಹೋಗ್ಬಿಟ್ಟು ಇನ್ನೊಂದು ಕೀಟನೇ ತಿನ್ನುತ್ತೆ. ಇದ್ರಲ್ಲಿ ಹಿಂಗ ಅಂದ್ರೆ ಮೊಟ್ಟೆ ಇಟ್ಟು ಅದ್ರ ಒಳಗೇನೆ ಪರಾವಲಂಬಿ ಆಗಿ ಅದು ಒಂದು ಸ್ವಲ್ಪ ದೊಡ್ಡ ಪ್ರೋಸೆಸ್ ಅಂತ ಹೇಳ್ಬೋದು. ಈ ಪರಭಕ್ಷಕ ಏನಂದ್ರೆ ಈಗನೆ ಇಮಿಡಿಯೇಟೇ ಆಗ್ಬಿಡುತ್ತೆ. ಈಗ ಒಂದು ಕೀಟ ಹೊಲದಲ್ಲಿ ಇದೆ ಅಂದ್ರೆ ಒಂದು ಹುಳ ಇರ್ಬೋದು ಅಥವಾ ಈ ಹೇನುಗಳು ಅಂತ ಎಲ್ಲ ಹೇಳ್ತೀವಲ್ಲ ಸರ್, ಇವೆಲ್ಲ ಇರ್ಬೋದು ಅಥವಾ ಮಿಲಿಬಗ್ಸ್
1: ಹಿಟ್ಟಿನ ತಿಗಣೆ,
0: ಅವೆಲ್ಲನೂ ಕೂಡ ಇವೇನ್ ಮಾಡ್ತವೆ, ಹಿಂಗೆ ಬಿಟ್ಟ ತಕ್ಷಣನೇ ಹೊಲದಲ್ಲಿ ನಾವು ಅವು ಹೋಗಿ ಇಮಿಡಿಯೇಟ್ ತಿಂದು ಅದನ್ನ ನಾಶ ಮಾಡುತ್ತೆ. ಅದ್ರಲ್ಲಿ ನಾವು ಯಾವ್ದನ್ನ ನೋಡ್ಬೋದಂದ್ರೆ ಈ ಗುಲಗಂಜಿ ಹುಳಗಳು ಅಂತ ಬರ್ತಾವಲ್ಲ, ಅದನ್ನ ಕಾಕ್ಸಿನೆಲಿಡ್ಸ್ ಅಂತ ಕೂಡ ಕರೀತಾರೆ. ಇದು ಒಂದು ಪ್ರಮುಖವಾದ ಪರಭಕ್ಷಕ ಜೀವಿ ಸರ್. ಈ ಎಲ್ಲಾ ರೀತಿ ರಸ ಇರೋದ್ರಲ್ಲಿ ಬರುತ್ತಲ್ಲ ಸರ್, ಏನಿರ್ಬೋದು ಏಫಿಟ್ಸ್ ಗಳಂತ ಏನ್ ಹೇಳ್ತೀವಿ ಅದು ಇರ್ಬೋದು, ಏನು ಅಥವಾ ಕೆಲವು ತ್ರಿಪ್ಸ್ಗಳಿಗೂ ಮಿಲಿ ಬಕ್ಸ್ ಇರ್ಬೋದು ಇಟ್ಟು ತಿಗಣೆ ಅಂತ ಹೇಳಿ ಇವೆಲ್ಲಾನು ಕೂಡ ಗುಲಗಂಜಿ ಹುಳಿಯಿಂದ ಇದು ಮಾಡಬಹುದು. ಈಗ ನೀವು ಇನ್ನೊಂದು ಪ್ರೇಯಿಂಗ್ ಮ್ಯಾಂಟಿಡ್ ಅಂತಾನು ಬರುತ್ತೆ, ಆ ಪ್ರೇಯಿಂಗ್ ಮ್ಯಾಂಟಿಡ್ ಕೂಡ ಒಂದು ಅದು ಪರಭಕ್ಷಕ ಜೀವಿನ, ಅದು ಬೇರೆ ಬೇರೆ ಕೀಟಗಳನ್ನು ಕೂಡ ಹಿಡಿದು ಅಲ್ಲೇ ತಿನ್ನುತ್ತೆ. ಇನ್ನು ಬಂದು ಈ ಡ್ರ್ಯಾಗನ್ ಫ್ಲೈ ಚಿಟ್ಟೆಗಳು ಬರ್ತಾವಲ್ಲ ಸರ್, ಅವನು ಕೂಡ ಪರಭಕ್ಷಕ ಇದ್ರ ಒಳಗೇನೆ ಬರ್ತಾವ.
1: ಮತ್ತೆ ಈ ಕಣಜದ ಜಾತಿಗೆ ಸೇರಿರುವಂತಹ ಕೆಲವು ಕೀಟಗಳು ಕೂಡ ಇದಾವೆ, ಅವು ಕೂಡ ಬೇರೆ ಕೀಟಗಳನ್ನ ಹಾನಿ ಮಾಡ್ತಾ ಇರ್ತವೆ.
0: ಹೌದು ಹೌದು,
1: ಅವುಗಳನ್ನು ಕೂಡ ನಾವು ಬಳಸ್ಕೋಬಹುದು.
0: ಪರಭಕ್ಷಕದಲ್ಲಿ ಇನ್ನೊಂದು ಕ್ರೈಸೋಪರ್ಲ ಕಾರ್ನಿಯಾ ಅಂತ ಏನ ಬರುತ್ತೆ, ಇದು ಕೂಡ ನಾವು ಏಫಿಡ್ ಇರ್ಬೋದು ಅಥವಾ ಬೇರೆ ಬೇರೆ ಅಂತ ರಸ ಇರೋದ್ ಕೀಟಗಳು ಇರ್ಬೋದು ಅಂತವಕ್ಕೆಲ್ಲಾನು ಕೂಡ ಇದು ಪರಭಕ್ಷಕವಾಗಿ
1: ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿ ಅಂತಾನೂ ಒಂದು ಕರೀತಾರೆ.
0: ಹೌದು ಹೌದು,
1: ವಿಶೇಷವಾಗಿ ನಮ್ಮ ಬಿಳಿ ಹಿಟ್ಟಿನ ತಿಗಣಿಗೂ ಅದನ್ನ ಬಳಸ್ತಾ ಇದ್ದಾರೆ.
0: ಹೌದು ಹೌದು ಸರ್,
1: ವಿಶೇಷವಾಗಿ ಕಾಫಿನಲ್ಲಿ ಕಣಜದ ಜಾತಿಗೆ ಸೇರಿದಂತ ಕೀಟ ಅದು,
0: ಅದನ್ನ ಪರಭಕ್ಷಕ
1: ಅದನ್ನ ನಾವು ಬಳಸ್ಕೋಬಹುದು. ಈ ಬಿಳಿ ಹಿಟ್ಟಿನ ತಿಗಣೆ ಬರುತ್ತೆ ಕಾಫಿಯಲ್ಲಿ,
0: ಕಾಫಿಯಲ್ಲಿ ಬರ್ತಿದೆ ಇವಾಗ, ಇನ್ನು ಜಾಸ್ತಿ ಆಗಿದೆ.
1: ಹೌದು,
0: ಅದಕ್ಕೆ ಲೆಪ್ಟೋಮ್ಯಾಸ್ಟಿಕ್ಸ್ ಅದನ್ನ
1: ಯುಲೋಪಿ ಅಂತಾರೆ, ಅದನ್ನು ಕೂಡ ಬಳಸ್ಕೋಬಹುದು. ಮತ್ತೆ ಈ ಗುಲಗಂಜಿ ಕೀಟಗಳು ನಾವು ಏನು ಲೇಡಿ ಬರ್ಡ್ ಬೀಟ್ಲ್ ಅಂದ್ವಲ್ಲ, ಅವು ಸುಮಾರು ಹಾನಿ ಮಾಡ್ತವೆ ಬೇರೆ ಕೀಟಗಳಿಗೆ.
0: ಹೌದು ಹೌದು ಸರ್, ಎಲ್ಲ ತರಕಾರಿ ಗಿಡಗಳಿರ್ಬೋದು ಅಥವಾ ಬೇರೆ ರೀತಿ ರಸ ಇರೋಂತ ಕೀಟಗಳಲ್ಲಿ ಸಿಗುತ್ತೆ ಅಥವಾ ಎಲೆ ತಿನ್ನೋ ಅಂತದ್ದು, ಅವಕ್ಕೆಲ್ಲದಕ್ಕೂ ಗುಲಗಂಜಿಯನ್ನ ನಾವು ಉಪಯೋಗಿಸ್ಬೋದು.
1: ಇನ್ನು ಸೂಕ್ಷ್ಮಾಣು ಜೀವಿಗಳು ಅಂತೀವಿ ಅಂದ್ರೆ ಅದು ಬ್ಯಾಕ್ಟೀರಿಯಾ ಆಗ್ಬಹುದು, ಶಿಲೀಂಧ್ರ ಆಗ್ಬಹುದು, ವೈರಸ್ಗಳನ್ನು ಕೂಡ ಬಳಸ್ಕೋಬಹುದು ಈ ಜೈವಿಕ ನಿಯಂತ್ರಣದಲ್ಲಿ.
0: ಹೌದು ಸರ್, ಹೌದು ಹೌದು. ಈ ಸೂಕ್ಷ್ಮಾಣು ಜೀವಿಗಳು ಅಥವಾ ಕೀಟ ರೋಗಾಣುಗಳು ಅಂತ ಹೇಳಿ ಏನ್ ಕರಿತೀವಿ, ಇದು ಕೂಡ ಜೈವಿಕ ಕೀಟ ನಿಯಂತ್ರಣದಲ್ಲೇ ಬರುತ್ತೆ ಸರ್. ಇದ್ರಲ್ಲಿ ಬಂದ್ಬಿಟ್ಟು ಈ ಬ್ಯಾಕ್ಟೀರಿಯಾ ಅಂತ ಏನ್ ಹೇಳಿ ಅದು ತುಂಡಾಣು ಅಂತ ಹೇಳ್ತೀವಿ, ಅದ್ ಬಿಟ್ರೆ ಶಿಲೀಂಧ್ರ, ಫಂಗಸ್, ಇನ್ನು ವೈರಸ್ ಅಂದ್ರೆ ವೈರಾಣುಗಳು, ಈ ಮೂರನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಇನ್ನೊಂದು ಕೀಟನ ಅಥವಾ ಇನ್ನೊಂದು ಹಾನಿಕಾರಕ ಶಿಲೀಂಧ್ರ ಇರ್ಬೋದು ಅಥವಾ ವೈರಸ್ ಇರಬಹುದು ಅಥವಾ ದುಂಡಾಣು ಬ್ಯಾಕ್ಟೀರಿಯಾ ಇರ್ಬೋದು, ಈ ರೋಗಗಳನ್ನು ಕೂಡ ಈ ಮೂರನ್ನು ಉಪಯೋಗಿಸಿಕೊಂಡು ತಡೆಗಟ್ಟಬಹುದು ಸರ್.
1: ಶಿಲೀಂಧ್ರದಲ್ಲಂತೂ ಸಾಕಷ್ಟು ಉದಾಹರಣೆಗಳನ್ನು ಕಾಣ್ತಾ ಇದ್ದೀವಿ.
0: ಹೌದು ಹೌದು ಸರ್, ಹೌದು.
1: ಈಗ ಟ್ರೈಕೋಡರ್ಮಾ ಅಂತೀವಿ ಅಲ್ವಾ, ಟ್ರೈಕೋಡರ್ಮದಲ್ಲೇ ಬೇರೆ ಬೇರೆ ಎಲ್ಲ ಬರುತ್ತೆ,
0: ಟ್ರೈಕೋಡರ್ಮಾ ವಿರಿಡೆ ಅಂತ ಬರುತ್ತೆ, ಟ್ರೈಕೋಡರ್ಮಾ ಆರ್ಜೇನಮ್ ಅಂತ ಬರುತ್ತೆ, ಈ ತರ ಬೇರೆ ಬೇರೆ ಇರುತ್ತೆ ಸರ್.
1: ಟ್ರೈಕೋಡರ್ಮಾ ಕೊನೆಂಗಿ ಅಂತ ಒಂದು ಬರುತ್ತೆ, ಈ ರೀತಿ ಬೇರೆ ಬೇರೆ ಇದಾವೆ,
0: ಬೇರೆ ಬೇರೆ ಬರುತ್ತೆ. ಈ ತರ ಹೋದಾಗ ಬ್ಯಾಕ್ಟೀರಿಯಾದಲ್ಲೂ ಬೇರೆ ಬೇರೆ ಪ್ರಭೇದ ಇರುತ್ತೆ ಸರ್. ಅದು ಬ್ಯಾಸಿಲಸ್ ಥುರಾಂಜಿನ್ಸಿಸ್ ಕರ್ಸ್ಟಾಕಿ ಅಂತ ಬರುತ್ತೆ, ಬ್ಯಾಸಿಲಸ್ ಥುರಾಂಜಿನ್ಸಿಸ್ ಅಂತ ಹೇಳಿ ಒಂದು ಮೂರ್ ನಾಲ್ಕು ವಿಧಗಳು ಬರ್ತಾವ. ಇದಂಗೆ ಅಂದ್ರೆ ಆ ಕೀಟಗಳಿಗಷ್ಟೇ ಅದು ನಿಯಂತ್ರಣವನ್ನು ತೋರಿಸುತ್ತೆ.
1: ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಒಂದು
0: ಸಬ್ಟಿಲಿಸ್ ಅಂತ ಬರುತ್ತೆ. ಇದು ಹೆಂಗೆ ಅಂತ ಅಂದ್ರೆ ಪತಂಗಗಳೇನಿರ್ತಾವ ಚಿಟ್ಟೆಗಳು, ಇವನ ಈ ಬಿಟಿಯನ್ನ ಏನಿದೆ ಇದರಿಂದ ನಾವು ಇದು ಮಾಡ್ತೀವಿ. ಈ ಬ್ಯಾಸಿಲಸ್ ಥುರಾಂಜಿನ್ಸಿಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಸರ್, ಇದು ಆಕ್ಚುಲಿ ನಮಗೆ ಮಣ್ಣಲ್ಲಿ ಸಿಗುತ್ತೆ. ಈ ಮಣ್ಣಲ್ಲಿ ಅದು ಬ್ಯಾಸಿಲಸ್ ಥುರಾಂಜಿನ್ಸಿಸ್ ಏನಿದೆ ಅದನ್ನ ತಗೊಂಡು ಈ ಪ್ರಯೋಗಾಲಯದಲ್ಲಿ ನಾವು ಅದನ್ನ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಅದನ್ನ ನಮ್ಮ ತೋಟಗಳಲ್ಲಿ ಕಂಟ್ರೋಲ್ ಮಾಡೋದಕ್ಕೋಸ್ಕರ
1: ಉಪಯೋಗಿಸ್ಕೊಳ್ತೀವಿ.
0: ಇದು ಸೂಡೋಮನಸ್ ಅಂತ ಏನ್ ಬರ್ತಿದೆ ಅಥವಾ ಬಿಟಿ, ಬ್ಯಾಸಿಲಸ್ ಥುರಾಂಜಿನ್ಸ್, ಇವನ್ನೆಲ್ಲನೂ ಕೂಡ ನಾವು ಪೆಪ್ಪರ್ ಅಲ್ಲಿ ಆ ಸೊರಗು ರೋಗ ಅದಕ್ಕೆಲ್ಲಾನು ಕೂಡ ಇದನ್ನ ಉಪಯೋಗಿಸ್ಕೋತೀವಿ. ಒಂದು ನೆಕ್ಸ್ಟ್ ಬಂದ್ರೆ ಶಿಲೀಂಧ್ರ ಬರುತ್ತೆ. ಶಿಲೀಂಧ್ರ

0: ಕೇಂದ್ರದಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ತರ ಇದೆ. ವಟ್ಟಿಸಿಲಿಯಂ ಇರ್ಬೋದು ಅಥವಾ ಸ್ಟ್ರೈಕೋಡರ್ಮಾ ಇರ್ಬೋದು, ಮೆಟ್ರೇಸಿಯಂ ರಿಲ್ಲೇನು ಇದೆ, ಮೆಟ್ರೇಸಿಯಂ ಅನಿಸೋಫಿಲ್ಲೇನು ಇದೆ, ಇನ್ನೊಂದು ಬೆವೇರಿಯಾ ಬ್ಯಾಸಿಯಾನ.
1: ಕಾಫಿ ಕಾಯಿಕೊರಕ ಕೀಟಕ್ಕೆ ಬಳಸ್ತಾರೆ.
0: ಹೌದೌದು ಸರ್. ಮೆಟ್ರೇಸಿಯಂ ಅನಿಸೋಫಿಲ್ಲ ಏನಿದೆ ಸರ್, ಇದು ತೆಂಗು ಅಥವಾ ಅಡಿಕೆಯಲ್ಲಿ ಆ ಬೇರು ಹುಳ ಬರುತ್ತೆ ಅಲ್ಲ, ಅದು ಗೊಣ್ಣೆ ಹುಳ ಅಂತ
1: ಕರೀತಾರೆ.
0: ಈ ಕಡೆಯವರು
1: ದುಂಬಿನು ಅಂತ ಕೂಡ ಕರೀತಾರೆ,
0: ಅದೇ ರೂಟ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ. ಅದನ್ನ ಈ ಮೆಟ್ರೇಸಿಯಂ ರಿಲೇ ಏನಿದೆ ಅನಿಸೋಫಿಲೆ, ಇದನ್ನ ನಾವು ಅಪ್ಲೈ ಮಾಡಿದ್ರೆ ಅದನ್ನ ನಾವು ನಿಯಂತ್ರಣ ಮಾಡಬಹುದು. ಟ್ರೈಕೋಡರ್ಮಾ ಅಂತೂ ನಮಗೆ ಗೊತ್ತಿದೆ ಶಿಲೀಂಧ್ರ, ಅದು ಯಾವುದೇ ರೀತಿ
1: ಸಾವಯವ ಗೊಬ್ಬರ ಜೊತೆ ಬೆರೆಸಿ
0: ಎಫ್ಐಎಂ ಜೊತೆ

0: ಅಂತೀವಿ.
1: ಈ
0: ಕೆಲವು
1: ಕಡೆ ಅವರು
0: ಸಂದರ್ಭದಲ್ಲಿ ದುಂಬಿನು ಅಂತ ಕೂಡ ಕರೀತಾರೆ
1: ಅದೇ ರೂಟ್ ಕ್ರಾಪ್ಸ್ ಅಂತ ಏನ್
0: ಹೌದು.
1: ಹೇಳ್ತೀವಿ ಅದನ್ನ ಈ ಮೆಟ್ರೈಸಿಯಂ ರಿಲೇ ಏನಿದೆ ಅನಿಸೋಫಿಲೆ ಇದನ್ನ ನಾವು ಅಪ್ಲೈ ಮಾಡಿದ್ರೆ ಅದನ್ನ ನಾವು ನಿಯಂತ್ರಣ ಮಾಡಬಹುದು. ಟ್ರೈಕೋಡರ್ಮಾ ಅಂತೂ ನಮಗೆ ಗೊತ್ತಿದೆ, ಶಿಲೀಂಧ್ರ. ಅದು ಯಾವುದೇ ರೀತಿ
0: ಸಾವಯವ ಗೊಬ್ಬರ ಜೊತೆ ಬೆರೆಸಿ
1: ಎಫ್ ಐ ಎಂ ಜೊತೆ ಬೆರೆಸ್ಬಿಟ್ಟು ಒಂದ್ ಎರಡು ದಿನ ಇಟ್ಟು ಅದು ಜಾಸ್ತಿ ಮಲ್ಟಿಪ್ಲೈ ಆದಾಗ ತಗೊಂಡೋಗಿ ನಾವು ಒಂದೊಂದು ಗಿಡಕ್ಕೆ ಒಂದು 5-5 kg ಅಥವಾ
0: ಮತ್ತೆ
1: 50 ಗ್ರಾಮ್
0: ಬೀಜೋಪಚಾರಕ್ಕೂ ಕೂಡ ಬಳಸಬಹುದು.
1: ಹೌದು,
0: 1 kg ಬೀಜಕ್ಕೆ 4-5 ಗ್ರಾಮ್ ಪ್ರಮಾಣದಲ್ಲಿ ಬಳಸ್ಕೋಬಹುದು.
1: ಇದನ್ನು ಬಳಸಬಹುದು ಸರ್.
0: ಯಾಕಂದ್ರೆ ಜೈವಿಕ ಕೀಟನಾಶಕಗಳನ್ನ ಬಳಸಿದಾಗ ಸ್ವಲ್ಪ ಹೆಚ್ಚಾದ್ರೂ ಪರವಾಗಿಲ್ಲ, ಏನ್ ತೊಂದರೆ ಏನಾಗಲ್ಲ.
1: ಅದಲ್ಲದೆ ಈ ಕೊಡಗು ಭಾಗಕ್ಕೆ ನಾವು ಜೈವಿಕ ನಿಯಂತ್ರಣನೇ ಹೋಗ್ಬೇಕಾಗುತ್ತೆ.
0: ಹೌದು,
1: ಆ ಜೈವಿಕ ನಿಯಂತ್ರಣದಲ್ಲಿ ಇವೆಲ್ಲ ಉಪಯುಕ್ತ ಇದೆ ಸರ್. ಈ ಟ್ರೈಕೋಡರ್ಮಾ ಏನಿದೆ ಇದನ್ನೆಲ್ಲ ನಮಗೆ ಗೊತ್ತಿರಂಗೆ ಈಗ ಪೆಪ್ಪರ್ ಅಲ್ಲೆಲ್ಲ ಅದನ್ನ
0: ಹೆಚ್ಚ ಬಳಸ
1: ಸೊರಗು ರೋಗ ಏನಿದೆ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಉಪಯೋಗಿಸ್ತಿದೀವಿ ಸರ್. ಈಗ ಇದು ಬಿಟ್ರೆ ಶಿಲೀಂಧ್ರ ಆದ್ಮೇಲೆ ಇನ್ನೊಂದು ವೈರಾಣು ಒಂದು ಬರೋ ಸರ್. ವೈರಾಣುದ್ರಲ್ಲಿ ಏನಂದ್ರೆ ಅದು ನ್ಯೂಕ್ಲಿಯರ್ ಪಾಲಿಯೋಡ್ರೋಸಿಸ್ ವೈರಸ್ ಅಂತ NPV.
0: ಹೌದೌದು,
1: ಇದು ಬಂದ್ಬಿಟ್ಟು ಕೀಟಗಳಿಗೆ ಹೋಗಿ ವೈರಸ್ ಅನ್ನ ಇಂಜೆಕ್ಟ್ ಮಾಡ ಸರ್. ಅದರಿಂದ ನಿಯಂತ್ರಣ ನಾವು ಮಾಡ್ಕೊಂತಿದ್ವಿ. ಇದರಲ್ಲಿ ಇದು ಹೆಂಗಿರುತ್ತೆ ಅಂದ್ರೆ ಸ್ಪ್ರೇ ಮಾಡಿ ಸಿಂಪರಣೆ ಮಾಡಿದ NPV ಇದು ಆ ಕೀಟ ಏನ್ ಮಾಡುತ್ತೆ ಅಂದ್ರೆ ತಿಂದ್ಬಿಟ್ಟು ಅದು ಉಲ್ಟಾ ನೇತಾಕೊಂಡು ರೆಂಬೆಗಳಲ್ಲಿ ಸಿಗಸ್ತಾರ
0: ತಲೆ ಕೆಳಕಾಗಿ ನೇತಾಡ್ತಾ ಇರ್ತಾರೆ.
1: ಆಗ ನಮಗೆ ಇದು ವೈರಸ್ ಇಂದ ಇನ್ಫೆಸ್ಟ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಎಲಿಕೋರ್ಪ ಹರ್ಮಿಜರ ಅಂತ ಹೇಳಿ. ಇದು ಹೆಂಗೆ ಅಂದ್ರೆ ಒಂದು NPV ಏನಿದೆ ಆ ಪ್ರಾಡಕ್ಟ್ ನ ನೀವು ಅದೇ ಒಂದು ಹುಳಕ್ಕಷ್ಟೇ ಬಳಸೋದಿಕ್ ಸಾಧ್ಯ ಆಗುತ್ತೆ ಸರ್. ಎಲ್ಲದಕ್ಕೂ ಬಳಸಕ್ ಬರಲ್ಲ. HANPV ಅಂತ ಬರುತ್ತೆ ಅದು ಎಲಿಕೋರ್ಪ ಹರ್ಮಿಜರ NPV. ಅದು ಬಿಟ್ರೆ ಏನೋ ಸ್ಪೊಡಾಪ್ಟ್ರ ಲಿಟುರ SLNPV ಅಂತ ಹೇಳಿ ಇದನ್ನ ನಾವು ಕೀಟಗಳಿದಾವ ಇವಕ್ಕೆ ಉಪಯೋಗಿಸಿದ್ರೆ ನಿಯಂತ್ರಣ ಮಾಡಬಹುದು ಸರ್.
0: ಅಂದ್ರೆ ನ್ಯೂಕ್ಲಿಯರ್ ಪಾಲಿಹೈಡ್ರಾಸಿಸ್ ವೈರಸ್ ಅನ್ನು ಕೂಡ ನಾವು ಜೈವಿಕ ನಿಯಂತ್ರಕವಾಗಿ ಬಳಸ್ಕೋಬಹುದು ಅಂತ ಹೇಳ್ಬೋದು. ಇನ್ನು BT ಕೀಟನಾಶಕಗಳನ್ನಂತೂ ನಾವು ಈ ಕಾಯಿಕೊರಕ ಹುಳುಗಳ ವಿರುದ್ಧ ಸಾಕಷ್ಟು ಬಳಸ್ಕೋಬಹುದು.
1: ಅದೇ ಸರ್, ಅದು ಹೇಳಿದ್ನಲ್ಲ ಬ್ಯಾಸಿಲಸ್ ಥುರಾಂಜಿಯೋಸಿಸ್ ಕರ್ಸ್ಟಾಕಿ ಒಂದು, ಮತ್ತೆ ಟೆನಿಬ್ರೋನಿಯನ್ಸ್ ಅಂತ ಒಂದು ಸಿಗುತ್ತೆ, ಮತ್ತೆ ಇಸ್ರೇಲಿಯನ್ಸಿಸ್ ಅಂತ ಹೇಳಿ. ಈ ತರ ಇದ್ದಾಗ ನೀವ್ ಹೆಂಗೆ ಅಂದ್ರೆ ಕರ್ಸ್ಟಾಕಿ ಬಂದ್ಬಿಟ್ಟು ಈ ಪತಂಗದ್ದು ಮರಿ ಹುಳುಗಳೇನಿದೆ ಇವನ್ನ ತಿಂದು ಸಾಯಿಸುತ್ತೆ. ಇನ್ನು ಟೆನಿಬ್ರೋನಿಯನ್ಸ್ ಅಂತ ಬಂದ್ರೆ ದುಂಬಿಗಳು, ದುಂಬಿ ಜಾತಿಗೆ ಸೇರಿರೋ ಅಂತ ಹುಳಗಳಲ್ಲಿ ಇದು ಸಾಯಿಸುತ್ತೆ ಸರ್. ಅದೇ ತರ ಇಸ್ರೇಲಿಯನ್ಸಸ್ ಅಂತ ಏನ್ ಬರುತ್ತೆ ಅದು ನೊಣಗಳ ಜಾತಿ ಏನಿರುತ್ತೆ ಅದರಲ್ಲಿ ತಿಂದು ಸಾಯಿಸುತ್ತೆ ಸರ್.
0: ಮತ್ತೆ ಈ ದುಂಡು ಜಂತು ಹುಳುಗಳು ಅಂತೀವಿ ಅವುಗಳ ನಿಯಂತ್ರಣಕ್ಕೂ ಇವತ್ತು ಜೈವಿಕ ನಿಯಂತ್ರಣ ಮಾಡ್ತಾ ಇದೀವಿ.
1: ಹೌದು ಸರ್, ಜಂತು ಹುಳುಗಳನ್ನು ಕೂಡ ನಾವು ಇದರಿಂದ ನಿಯಂತ್ರಣ ಮಾಡ. ಈಗ ಅದು ಸ್ವಿಲ್ಟ್ ಅಂತ ಏನ್ ಹೇಳಿದ್ವಿ ಪೆಪ್ಪರ್ ಅಲ್ಲಿ, ಅದು ಕೂಡ ಜಂತು ಹುಳದಿಂದ ಬರ್ತಿದೆ ಅಂತ ಇದಾಗಿದೆ.
0: ಅಂದ್ರೆ ನಿಧಾನ ಸೊರಗು ರೋಗ.
1: ಹೌದು ಸರ್,
0: ನಿಧಾನ ಸೊರಗು ರೋಗ,
1: ಸ್ಲೋ ವಿಲ್ಟ್,
0: ಸ್ಲೋ ಡಿಕ್ಲೈನ್ ಅಂತೀವಿ, ಸ್ಲೋ ವಿಲ್ಟ್, ನಿಧಾನ ಸೊರಗು ರೋಗ.
1: ಹೌದು ಸರ್,
0: ಅದು ಜಂತು ಹುಳುಗಳಿಂದ ಬಂದು ಇಡೀ ಬಳ್ಳಿ ಎಲೆಗಳೆಲ್ಲ
1: ಕಲರ್ ಆಗಿ ಒಣಗಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಇದನ್ನ ಉಪಯೋಗ ಮಾಡಬಹುದು ಸರ್.
0: ದುಂಡು ಹುಳುಗಳ ನಿಯಂತ್ರಕಗಳನ್ನು ನಾವು ಬಳಸ್ಕೋಬಹುದು. ಪಚೋನಿಯಾ, ಕ್ಲಾಮಿಡೋಸ್ಪೋರಿಯಾ ಇಂಥವೆಲ್ಲ ಬರ್ತಾ ಇರ್ತವೆ ಅಂತ ಹೇಳಬಹುದು. ಇನ್ನು ಸಸ್ಯಜನ್ಯ ಕೀಟನಾಶಕಗಳಿಗೆ ಬಂದರೆ ನಾವು ಯಾವ್ಯಾವ ಸಸ್ಯಜನ್ಯ ಕೀಟನಾಶಕಗಳನ್ನು ನೋಡಬಹುದು ಅಂತೀರಿ?
1: ಸಸ್ಯಜನ್ಯ ಅಂತ ಬಂದ್ರೆ ನಮಗೆಲ್ಲ ಗೊತ್ತಿರಂಗೆ ಬೇವು ಸರ್. ಬೇವು ಒಂದು ಅದು ವಿಷಕಾರಿ ಗಿಡ, ಅದು ಅದರದ್ದು ಎಲ್ಲ ಬೀಜ ಇರ್ಬೋದು ಎಲೆ ಇರ್ಬೋದು ಎಲ್ಲ ಭಾಗನು ಕೂಡ ವಿಷಕಾರಿಯಾಗಿ ಅದು ಕಾರ್ಯನಿರ್ವಹಿಸುತ್ತೆ. ಆ ಬೇವು ಜೊತೆಗೆ ನಮಗೆ ಬೇರೆ ಬೇರೆ ಸಸ್ಯಜನ್ಯದಲ್ಲೂ ಇದೆ. ಟೊಬ್ಯಾಕೋ ಅಂತ ಏನ್ ಹೇಳ್ತೀವಿ ತಂಬಾಕು, ಅದ್ರದ್ದು ಎಲೆಗಳದೆಲ್ಲ ಅದನ್ನು ಉಪಯೋಗ ಮಾಡಬಹುದು. ಅದ್ರ ಜೊತೆಗೆ ಈಗ ಕ್ರೈಸಾಂಥಿಮಮ್, ಅದರಿಂದ ಅದು ಪೈರತ್ರಮ್ ಅಂತ ಹೇಳಿ ಏನು ಈಗ ಪೈರಥ್ರಾಯ್ಡ್ಸ್ ಅಂತ ಇರ್ತಾರಲ್ಲ ಸರ್, ಇವೆಲ್ಲ ಸಿಂಥೆಟಿಕ್ ಅವು. ಈ ಕ್ರೈಸಂತ್ ಸೇವಂತಿಗೆಯಿಂದನೇ ನ್ಯಾಚುರಲ್ ಆಗಿ ಸಿಗುವಂತದ್ದು ಅದು ಪೈರಿತ್ರಿನ್ ಅಂತ ಹೇಳಿ, ಅದನ್ನು ಕೂಡ ಎಲ್ಲಾ ರೀತಿಯ ಈ ಸೊಳ್ಳೆಗಳು ಈ ತರದಕ್ಕೆಲ್ಲ ನಮಗೆ ಉಪಯುಕ್ತ.
0: ಸೊಳ್ಳೆ ಜಿರಲೆ ಇಂತದಕ್ಕೆಲ್ಲ ಬಳಸ್ಕೋಬಹುದು.
1: ಹೌದು ಸರ್, ಹೌದು
0: ಬೇಗ.
1: ಅದ್ರ ಜೊತೆ ಸಸ್ಯಜನಕ ಅಂತ ಅಂದ್ರೆ ಈ ಬೆಳ್ಳುಳ್ಳಿ ಇರ್ಬೋದು, ಈರುಳ್ಳಿದಿರ್ಬೋದು, ಈ ತರದೆಲ್ಲ ಕಷಾಯಗಳು ಅಥವಾ ಯಾವುದೇ ರೀತಿ ಹೊಂಗೆ ಮರದ್ದು ಎಲೆಗಳು ಅಥವಾ ಸೀತಾಪಲ್ಲ ಇರ್ಬೋದು, ರಾಮ್ ಪಲ್ ಅಂತ ಹೇಳಿ, ಅದ್ರ ಜೊತೆಗೆ ಲಕ್ಕಿ ಗಿಡಗಳು ಅಂತಾನು ಬರುತ್ತೆ, ಆಮೇಲೆ ಇಪೋಮಿಯಾ, ಇವೆಲ್ಲನೂ ಕೂಡ ನೀವು ಉಪಯೋಗಿಸ್ಕೊ. ಅದಕ್ಕಿಂತ ಎಲ್ಲದಕ್ಕಿಂತ ಜಾಸ್ತಿ ಈ ಬಜೆ ಅಂತ ಒಂದು ಸಿಗುತ್ತೆ, ಸ್ವೀಟ್ ಫ್ಲಾಗ್ ರೈಸಮ್ ಅಂತ ಅನ್ಬಿಟ್ಟು, ಅದ್ರದ್ದು ಅದು ಗೆಡ್ಡೆ, ಅದು ಆ ಗಿಡದ್ದು ಗೆಡ್ಡೆ ಇರುತ್ತೆ, ಅದರಲ್ಲಿ ವಿಷಕಾರಿಕ ಅಂಶ ಇದೆ ಅಂತ ಹೇಳಿ ಈಗ ನೋಡಿದ್ದಾರೆ ಎಲ್ಲ ಕಡೆನು. ಅದ ಹೆಂಗೆ ಅಂದ್ರೆ ಈ ದಾಸ್ತಾನು ಕೀಟಗಳಿಗಿರುತ್ತಲ್ಲ ಅಕ್ಕಿ,
0: ಹೌದೌದು
1: ಗೋಧಿ, ಈ ತರದೆಲ್ಲ
0: ನಾವು ಶೇಖರಣೆ ಮಾಡುವಾಗ ಅಥವಾ ನಮ್ಮ ಚೀಲಗಳಲ್ಲಿ ಇಡುವಾಗ ಆ ಎಲೆಗಳನ್ನ ಬಳಸ್ಕೋಬಹುದು.
1: ಅದು ಗೆಡ್ಡೆ ಇರುತ್ತಲ್ಲ ಸರ್, ಅದ್ರದ್ದು ಪುಡಿನೂ ಸಿಗುತ್ತೆ ನಿಮಗೆ ಅಥವಾ ಗೆಡ್ಡೆನೂ ಸಿಗುತ್ತೆ. ಅದನ್ನ ಒಂದು 2% ಅಂದ್ರೆ 1-2 ಗ್ರಾಮ್ ಅಂತರ ಹಾಕೊಂಡು KG ಗಳಿಗೆ ನಾವು ಅದನ್ನ ಕೂಡ ಕಂಟ್ರೋಲ್ ಮಾಡಬಹುದು.

0: ಮತ್ತೆ ಈ ಬೇವಿನ ಎಣ್ಣೆಯನ್ನು ಕೂಡ ಬಳಸ್ಕೋಬಹುದು.
1: ಹೌದು, ಈಗ ಬೇವು ಅಂತ ಬಂದ್ರೆ ನಮಗೆ ಬೇವಿನ ಹಿಂಡಿನೂ ಬರುತ್ತೆ, ಬೇವಿನ ಎಣ್ಣೆ ಬರುತ್ತೆ, ಆಮೇಲೆ ಇದು ಕಷಾಯ ಸರ್, ಬೇವಿನ ಬೀಜದ ಕಷಾಯ. ನೀವು ಯಾವುದೇ ಒಂದು ಕೀಟಗಳಿಗೂ ಈ 5% ಬೇವಿನ ಬೀಜದ ಕಷಾಯ ಏನಿದೆ ಅದನ್ನ ನಾವು ಉಪಯೋಗಿಸ್ಕೋಬಹುದು. ಬೇವಿನ ಎಣ್ಣೆನು ಕೂಡ ನಾವು ಈ ದಾಸ್ತಾನದಲ್ಲಿ ಏನಿದಾವೆ ಅಕ್ಕಿ ಗೋಧಿ ಇವಕ್ಕೂ ಕೂಡ ಸಿಂಪರಣೆ ಮಾಡಬಹುದು. ಸಿಂಪರಣೆ ಮಾಡಿ ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ ಈ ಗೋಣಿ ಚೀಲಗಳನ್ನು ಕೂಡ ಇದರಿಂದ ನಾವು ಸಿಂಪರಣೆ ಮಾಡಬಹುದು ಸರ್. ಬೇವಿನ ಕಷಾಯದಿಂದ ಇರ್ಬೋದು ಎಲ್ಲ.
0: ಅಂದ್ರೆ ಒಂದು 100 ಲೀಟರ್ ನೀರಿಗೆ 5 ಕಿಲೋಗ್ರಾಂ ನಷ್ಟು
1: ಬೇವಿನ ಬೀಜ
0: ಪುಡಿ.
1: ಅದು ಹೆಂಗೆ ಅಂದ್ರೆ ಫಸ್ಟ್ ಬೇವಿನ ಬೀಜನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಸರ್. ಕಲೆಕ್ಟ್ ಮಾಡ್ಕೊಂಡು ಅದು ಗಟ್ಟಿ ಆದ್ಮೇಲೆ ಸ್ವಲ್ಪ ಕೆಚ್ಕೋಬೇಕು. ಬೀಜಗಳೆಲ್ಲ ಪುಡಿ ಎಲ್ಲ ಮಾಡ್ಕೊಂಡ್ಮೇಲೆ 100 ಲೀಟರ್ ನೀರಿಗೆ 5 ಕೆಜಿ ಬೇವಿನ ಪುಡಿನ ಹಾಕಿ ಅದು ಫಸ್ಟ್ ಒಂದು 10 ಲೀಟರ್ ಅಲ್ಲಿ ಈ ಬೇವಿನ ಪುಡಿಯನ್ನ ಹಾಕೋಬೇಕು ಸರ್. ಅದನ್ನ ಎಲ್ಲ ಓವರ್ ನೈಟ್ ಒಂದು ರಾತ್ರಿ ನೆನೆಸಿ ಇಟ್ಟು ಬಿಡ್ಬೇಕು. ನೆನೆಸಿಟ್ಟು ಮರುದಿನ ಏನ್ ಮಾಡ್ಬೇಕಂದ್ರೆ ಅದನ್ನ ಸೋಸ್ಕೋಬೇಕು ಸರ್. ಅದನ್ನ ಸೋಸ್ಕೊಂಡಿದ್ದನ್ನ ನಾವು 100 ಲೀಟರ್ ಏನಿದೆ ಅದನ್ನ ನೀರಿಗೆ ಹಾಕೊಂಡು ನಮ್ಮ ಹೊಲ ಗದ್ದೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಸಿಂಪರಣೆ. ಅದನ್ನು ಕೂಡ ಅದು ಏನಕ್ಕೆ ಅಂದ್ರೆ ಹಂಟು ಅದ್ರ ಜೊತೆಗೆ ಸಾಬೂನನ್ನು ನಾವು ಸ್ವಲ್ಪ
0: ಸೇರಿಸ್ಕೊಂಡ್ರೆ ಮತ್ತೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋಕು ಅನುಕೂಲ ಆಗುತ್ತೆ. ಮತ್ತೆ ನಾವು ಈ ಬೇವಿನ ಎಣ್ಣೆಯನ್ನು ಬಳಸುವಾಗ ಸಾಬೂನಿನ ದ್ರಾವಣವನ್ನು ಕೂಡ ಬಳಸ್ಕೋಬೇಕು ಅದು ಚೆನ್ನಾಗಿ ಬೆರೆತ್ಕೊಳ್ಳೋಕೆ.
1: ಹೌದು, ಅದು ಹೆಂಗಂದ್ರೆ ಈಗ ನೀವು ಎಲ್ಲದು ಎಲೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಅದು ಎಲೆ ಮೇಲೆ ನೀಟಾಗಿ ಹೋಗಿ ಕೂತ್ಕೊಳ್ಳುತ್ತೆ ಸರ್. ಮಳೆ ಬಂದಾಗ ಜಾರ ಅದನ್ನು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ.
0: ಅಂದ್ರೆ ಮುಖ್ಯವಾಗಿ ಈ ಬೇವು ಮೂಲದ ಕೀಟನಾಶಕಗಳು ಕೀಟ ವಿಕರ್ಷಕಗಳಾಗಿ ಕೆಲಸ ಮಾಡ್ತವೆ. ಅದು ಒಂದ್ ರೀತಿ ಸಸ್ಯ ಎಲ್ಲ ಒಂದ್ ರೀತಿ ವಿಷಕಾರಿಯಾಗಿ
1: ಹೌದು
0: ಕೀಟಗಳು ತಿನ್ನೋದಕ್ಕೆ ಇಷ್ಟಪಡಲ್ಲ, ದೂರ ಹೋಗ್ತವೆ.
1: ಅದನ್ನ ಅದೇ ಆಂಟಿಫಿಡೆಂಟ್ ಅಂತ ಹೇಳಿ ಕರೀತಾರೆ, ಅಥವಾ ರಿಪೆಲೆಂಟ್ ಅಂತ ಹೇಳಿ ಇದು ಕರೀತಾರೆ ಸರ್. ಆಂಟಿಫಿಡೆಂಟ್ ಅಂತ ಅಂದ್ಬಿಟ್ಟು ಅಂದ್ರೆ ಅದು ಪೂರ್ತಿ ಗಿಡ ವಿಷಕಾರಿ ಆಗಿರೋದ್ರಿಂದ ಅದು ತಿನ್ನೋದಿಲ್ಲ. ಒಂದು ಇನ್ನೊಂದು ರಿಪೆಲೆಂಟ್ ಅಂತಾನು ಕೂಡ ಹೇಳ್ತೀವಿ. ರಿಪೆಲೆಂಟ್ ಅಂದ್ರೆ ಅದು ಅದ ಆ ಘಾಟು ಸ್ಮೆಲ್ ಏನಿರುತ್ತೆ ಅದಕ್ಕೆ ಅದು ಅದು ಹತ್ರನು ಕೂಡ ಹೋಗೋದಿಕ್ಕಾಗಲ್ಲ. ಇದೇನ್ ಮಾಡುತ್ತೆ ಅಂದ್ರೆ ಈ ಕೀಟಗಳಲ್ಲಿ ಮೊಟ್ಟೆಗಳು ಕೂಡ ಇಡಕ್ಕಾಗಲ್ಲ, ಅದು ಊಟನೂ ತಿಂದೆ ಹಾಗೆ ಇದ್ದು ಸತ್ತೋಗ್ಬಿಡುತ್ತೆ. ಈ ತರ ಆಗುತ್ತೆ. ಆಮೇಲೆ ಮೊಟ್ಟೆಗಳು ಆಮೇಲೆ ಇದು ಏನ್ ಹೇಳ್ತಾರೆ ಬಂಜೆತನ ಅಥವಾ ನಪುಂಸಕತೆ ಈ ತರ ಬರೋದಿಕ್ಕೆ ಶುರು ಆಗುತ್ತೆ. ಹೆಣ್ಣು ಕೀಟದಲ್ಲಿ ಇರ್ಬೋದು ಅಥವಾ ಗಂಡು ಕೀಟದ ಅವೆರಡು ಸಂಯೋಗ ಒಂದದ್ದೇ ಇರೋಂಗೆ ಮಾಡಿ ಸಂತತಿ ಉತ್ಪತ್ತಿನೂ ಕೂಡ ಕಡಿಮೆ ಮಾಡುತ್ತೆ, ಬೆಳವಣಿಗೆ ಕೂಡ ಇದರಿಂದ ಕುಂಠಿತ ಆಗುತ್ತೆ.
0: ಅಂದ್ರೆ ಇವತ್ತು ಸಾಕಷ್ಟು ಒಂದು ಜೈವಿಕ ಕೀಟನಾಶಕಗಳನ್ನು ನಾವು ಕೃಷಿಯಲ್ಲಿ ಬಳಸ್ಕೊಳ್ತಾ ಇದ್ವಿ. ಏನಂದ್ರೆ ಉತ್ತಮ ಗುಣಮಟ್ಟದ ಕೀಟನಾಶಕಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಎಲ್ಲೋ ಹೋಗಿ ತಂದ್ಬಿಟ್ಟು ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ರೈತರಿಂದ ಕೇಳ್ತಾ ಇರ್ತೀವಿ. ಆದರೆ ಉತ್ತಮವಾದ ಮೂಲದಿಂದ ಇವುಗಳನ್ನೆಲ್ಲ ಪಡ್ಕೋಬೇಕು. ಈಗ ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿ ಅಂತ ನಾನು ಹೇಳಿದೆ, ಅದನ್ನ ಕಾಫಿ ಮಂಡಳಿಯಿಂದನೇ ಪಡ್ಕೋಬೇಕು. ಮತ್ತೆ ಟ್ರೈಕೋಡರ್ಮಾ ಇರುತ್ತೆ, ಅದನ್ನ ನಮ್ಮ ಜೈವಿಕ ಒಂದು ಉತ್ಪಾದನಾ ಕೇಂದ್ರಗಳಿಂದ ಆಗ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು ಅಲ್ಲಿಂದ ಕೂಡ ಪಡ್ಕೋಬಹುದು. ಮತ್ತೆ ಈಗ ಟ್ರೈಕೋಡ್ ಗ್ರಾಮ ಅಂತೀವಿ, ಅದನ್ನ ಈಗ ಮಂಡ್ಯದಲ್ಲಿ ಒಂದು ಕಬ್ಬಿನ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಪಡ್ಕೋಬಹುದು. ಮತ್ತೆ ಬೈಲಂಗುಲದಲ್ಲೂ ಕೂಡ ಒಂದು ಉತ್ಪಾದನಾ ಕೇಂದ್ರ
1: ಜೈವಿಕ ಬಯೋಕಂಟ್ರೋಲ್ ಲ್ಯಾಬೋರೇಟರಿ ಅಂತಾನೆ ಇದಾವೆ
0: ಅಲ್ಲಿ
1: ಮಂಡ್ಯದಲ್ಲಿ ಇದೆ. ಮತ್ತೆ ಅದೇ ನೀವು ಬೆಳಗಾಮಲ್ಲಿ ಬೈಲಂಗುಲ ಅಲ್ಲಿ ಹೆಂಗೆ ಅಂದ್ರೆ ಈ ಟ್ರೈಕೋಗ್ರಾಮ ಏನಿದೆ ಇದನ್ನೆಲ್ಲ ಅವರೇನೆ ಪ್ರೊಡ್ಯೂಸ್ ಮಾಡೋದ್ರಿಂದ ರೈತರು ಅಲ್ಲಿ ಹೋಗಿ ನಾವು ಕಾಂಟ್ಯಾಕ್ಟ್. ಇದ್ರ ಜೊತೆಗೆ ಸರ್ ಈ NBIR ಅಂತ ಏನ್ ಬ್ಯಾಂಗ್ಳೂರಲ್ಲಿ ಇದೆ ಅಲ್ಲಿ ಕೂಡ ಟ್ರೈಕೋ ಕಾರ್ಡ್ಸ್ಗಳು ಸಿಗುತ್ತೆ. ಆ ತರ ಸಂಸ್ಥೆಗಳಲ್ಲಿ ತಗೋಬೇಕು, ಇಲ್ಲ ಅಂದ್ರೆ IAHR ಏನಿದೆ ಅಲ್ಲೂ ಕೂಡ ಪ್ರೊಡಕ್ಷನ್ ಇರುತ್ತೆ.
0: ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು
1: ನೀವು ಯಾವ್ದಾದ್ರು ಮಂಡ್ಯದಲ್ಲಿ ತಗೋಬಹುದು, ಶಿವಮೊಗ್ಗದಲ್ಲಿ ತಗೋಬಹುದು, ಧಾರವಾಡದಲ್ಲಿ ತಗೋಬಹುದು. ಗೋಣಿಕೊಪ್ಪದಲ್ಲೂ ನಿಮಗೆ ಟ್ರೈಕೋಡರ್ಮಾ ಏನಿದೆ, ಸೂಡಾಮೊನಾಸ್ಗಳು ಇರ್ಬೋದು, ಮತ್ತೆ ಪ್ಯಾರಾಸೈಟೈಡ್ಸ್ ಗಳನ್ನು ಕೂಡ ಸಿಗುತ್ತೆ ಸರ್.
0: ಮತ್ತೆ ನಮ್ಮ ಚಟ್ಟಳ್ಳಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಬೆವೇರಿಯಾ ಬ್ಯಾಸಿಯಾನ ಅದರ ಒಂದು ಉತ್ಪಾದನೆ ಮಾಡಿ ವಿತರಿಸ್ತಾರೆ ರೈತರಿಗೆ. ಮತ್ತೆ ಅದು ಹೇಗೆ ಉತ್ಪಾದನೆ ಮಾಡೋದು ಅಂತ ತರಬೇತಿನೂ ಕೊಡ್ತಾರೆ ಅವರು. ಯಾಕೆಂದ್ರೆ ಈ ಕಾಫಿ ಬೆರ್ರಿ ಬೋರರ್ಗೆ ಅದು ಸಿಂಪರಣೆ ಮಾಡೋದು ಬಹಳ ಮುಖ್ಯ. ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ವಾತಾವರಣದಲ್ಲಿ ತೇವಾಂಶನೂ ಇರುತ್ತೆ, ಆಗ್ಲೇ ಈ ಕಾಫಿ ಬೀಜಗಳು ಬಲಿಯುವಂತ ಹಂತ. ಮತ್ತೆ ಈ ಬೆರ್ರಿ ಬೋರರ್ ಕೂಡ ಹಂತವನ್ನ ಕಾಯ್ಕೊಂಡು ಕುಂದಿರುತ್ತೆ. ಅದು ಆ ಒಂದು ಹೊಕ್ಕುಳ ಭಾಗ ಅಂತಾರೆ, ನೇವಲ್ ರೀಜನ್ ಅಂತ ಅಲ್ಲೇ ಕಾಯ್ಕೊಂಡು ಕುಂದಿರುತ್ತೆ. ಅಂತ ಸಂದರ್ಭದಲ್ಲಿ ಇದನ್ನ ನಮ್ಮ ರೈತ ಬಾಂಧವರು ಏನಾದ್ರೂ ಸಿಂಪರಣೆ ಮಾಡಿದ್ರೆ ಅಂದ್ರೆ ಈ ಶಿಲೀಂಧ್ರ ಅಲ್ಲಿ ಅಭಿವೃದ್ಧಿಯಾಗಿ ಆ ಒಂದು ಹೊಕ್ಕುಳ ಒಂದು ರಂಧ್ರವನ್ನೇ ಅವು ಮುಚ್ಚಿಬಿಡುತ್ತೆ.

0: ಕಾಯಿಕೊರಕ ಒಳಗೆ ಹೋಗಕ್ಕೂ ಆಗಲ್ಲ,
1: ಒಳಗಡೆ ಹೋಗಿದ್ರೆ ಅಲ್ಲೇ ಅದು ಹೊಸ ಕಟ್ಟಿ ಸಾಯೋದು ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಕಾಫಿ ಬೆಳೆಗಾರರಿಗೆ ಇದು ಬಹಳ ಮುಖ್ಯ. ಕಾಫಿ ಸಂಶೋಧನಾ ಕೇಂದ್ರದ ತಜ್ಞರನ್ನ ಅಥವಾ ಕಾಫಿ ಮಂಡಳಿ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಇದರಿಂದ ಸಿಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ, ಕೆಲವೊಂದು ಈ ಮೋಹಕ ಬಲೆಗಳು ಅವುಗಳನ್ನು ಕೂಡ ಈ ಜೈವಿಕ ನಿಯಂತ್ರಣದಲ್ಲಿ ಬಳಸ್ಕೋಬಹುದು.
0: ಅಂದ್ರೆ ಅದು ಬಂದ್ಬಿಟ್ಟು ಯಾಂತ್ರೀಕೃತ ಆತರ ಹೋಗುತ್ತೆ,
1: ಜೈವಿಕ ಕೀಟನಾಶಕಗಳು ಅಲ್ದಿದ್ರು ಕೂಡ ಜೈವಿಕ ವಿಧಾನ
0: ಮೋಹಕ ಬಲೆಗಳನ್ನು ಉಪಯೋಗಿಸಬಹುದು. ಅದೇ ಕಾಫಿ ಇದ್ರಲ್ಲಿ ಕಾಫಿ ಬೋರ್ಡರ್ ಹತ್ರ ಹೋದ್ರೆ ಈಗ ಒಂದು ವೈಟ್ ಸ್ಟ್ರೆಮ್ ಬೋರರ್ ಅಂತ ಬಿಳಿ ಕಾಂಡ ಕೊರಕಗೆ ಒಂದು ಮೋಹಕ ಬಲೆಯನ್ನು,
1: ಹೌದು, ಕ್ರಾಸ್ ವೇನ್ ಟ್ರ್ಯಾಪ್ ಅಂತಾರೆ, ಅದು ಸಿಗುತ್ತೆ. ಮತ್ತೆ ಈ ಕಾಫಿ ಬೆರ್ರಿ ಬೋರರ್ಗೆನೆ ಕೆಲವು ಇದಾವೆ,
0: ಹೌದೌದು,
1: ಅದು ಕೂಡ ಸಿಗುತ್ತೆ. ಮತ್ತೆ
0: ಜೋಳದಲ್ಲಿ FAW ಇದೆಯಲ್ಲ ಸರ್, ಅದಕ್ಕೂ ಕೂಡ ಮೋಹಕ ಬಲೆಗಳು, ಅವನು ಕೂಡ ನಮಗೆ ಸಿಗುತ್ತೆ.
1: ಮತ್ತೆ ಎಕ್ಸೈಕಾಮ್ ಬಲೆಗಳು ಅಂತ ಕಾಫಿ ರೆಂಬೆ ಕೊರ್ಕುಕ್ಕಿದೆ, ಅದನ್ನು ಕೂಡ ಪಡ್ಕೋಬಹುದು. ಈ ರೀತಿ ಬೇರೆ ಬೇರೆ ಕೀಟಗಳಿಗೆ ಈ ಮೋಹಕ ಬಲೆಗಳು ಇದಾವೆ, ಅವು ಜೈವಿಕ ನಿಯಂತ್ರಣಕ್ಕೆ ಉದಾಹರಣೆಗಳು. ಆದರೆ ಅವು ಜೈವಿಕ ಪೀಡನಾಶಕಗಳು ಅಲ್ಲದೇ ಇರಬಹುದು, ಆದರೆ ಜೈವಿಕ ನಿಯಂತ್ರಕವಾಗಿ ನಾವು ಅವನ್ನ ಬಳಸ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜೈವಿಕ ಪೀಡನಾಶಕಗಳ ಬಗ್ಗೆ, ಜೈವಿಕ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ HC ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 8884525995. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8884525995. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ಪೀಡನಾಶಕಗಳ ಉಪಯೋಗಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್, ಧನ್ಯವಾದಗಳು ರೈತ ಬಾಂಧವರು.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,700 ರೂಪಾಯಿಗಳಿಂದ 25,200 ರೂಪಾಯಿಗಳು, ಅರಬಿಕಾ ಚೆರಿ 13,700 ರೂಪಾಯಿಯಿಂದ 15,350 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಕೇಳುಗರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0872-222-8558. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು.

0: ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
2: ನಿತಿನ ಸುದ್ದಿ ಮೂಲತ್ ವಿರಾಜ್ಪೇಟೆ ಬೋಟೋಳಿ ಕರಳಾನ ಕಾಂಚೇರಿರ ಪೌತಿ ಕಾರ್ಯಪ್ಪ ಎಂಗಡಮೋ ತಮ್ಮಿ ತಮ್ಮಯ್ಯಂಗ ಇಂದು ಮಜ್ಜನ ಮೈಸೂರಲು ಮರಣಪಟ್ಟಿತು. 64 ಬೈತ್ರ ಕಾಂಚೇರಿರ ತಮ್ಮಿ ತಮ್ಮಯ್ಯ ಎಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಮೈಸೂರು ವಿಜಯನಗರ ತೋಟಗಳತ್ತು ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ಇದೇ September 6 ನಡೆಯುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಚಾಕ್ರಿಗೆ ನೇರ ನೇಮಕಾತಿ ಪರೀಕ್ಷೆನ ಭಾರಿ ಜಾಗೃತಿಯಿಂದ ಪಾರದರ್ಶಕ ಆಗಿ ಯಾವುದೇ ತೊಂದರೆ ತಾಪತ್ರೆ ಬಾರದ ಹಂಗೆ ನಡೆಸಕೂತ ಜಿಲ್ಲಾಧಿಕಾರಿ SG ಸೋಮಶೇಖರ್ ಅವು ಸೂಚನೆ ಕೊಟ್ಟೋಳು. ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಲಿ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆನ ಪೂರ್ವ ಸಿದ್ಧತೆಗಳ ಬಗೆಯಲ್ಲಿ ಇಂದು ನಡೆದ ಅಧಿಕಾರಿಗಳ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು, ಪರೀಕ್ಷಾ ಕೇಂದ್ರಲ್ಲಿ ಅವಶ್ಯ ಮೂಲ ಸೌಲಭ್ಯನ ಒದಗಿಸುವ ಹಂಗೆ ಕ್ರಮ ವಹಿಸೋಕೂ, ಹಂಗೆ ಭದ್ರತೆ ವ್ಯವಸ್ಥೆನ ಬಿಗಿಗೊಳಿಸೋಕೂತ ಹೇಳಿಯೋಳು. ಪರೀಕ್ಷಾ ದಿನದಂದು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಪರಸ್ಪರ ಸಮನ್ವಯದೊಟ್ಟಿಗೆ ಚಾಕ್ರಿ ಮಾಡುವ ಹಂಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೋಳು. ಈ ಹೊತ್ತುಲಿ ಮಾತಾಡಿದ ಜಿಲ್ಲಾಧಿಕಾರಿ, ಐತವಾರ ರಜೆ ದಿನ ಆಗಿರ್ದರಿಂದ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇದ್ದು ಅಭ್ಯರ್ಥಿಗಳಿಗೆ ತೊಂದರೆಯಾಗದ ಹಂಗೆ ನೋಡ್ಕೊಳಕ್ಕಂತ ಅವು ತಿಳಿಸಿದೋ. ಸಭೆಯಲ್ಲಿ ಜಿಲ್ಲಾ ಖಜಾನಾಧಿಕಾರಿ ರಘುನಾಥ್ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೂಟಂದ September 5 ಹೊತ್ತಾರೆ 10 ಪ್ಯಾಟಿನ ಸಂತ ಜೋಸೇಫರ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಹಂಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಇನಾಂ ಪ್ರದಾನ ಜಂಬರ ನಡೆದಿದೆ. ಕೃಷಿ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ PM ನರೇಂದ್ರ ಸ್ವಾಮಿ, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಆಕೇರಿ ಆದಂಗೆ ಕಳೆದ 24 ಸಮಯದಲ್ಲಿ ಸರಾಸರಿ 2.72 mm ಮಳೆ ಆಗುಟ್ಟು ಮಡಿಕೇರಿ ತಾಲೂಕುಲಿ 7.85 mm, ವಿರಾಸ್ಪೇಟೆ ತಾಲೂಕುಲಿ ಇಂದಿನ ಸರಾಸರಿ ಮಳೆ 1.85 mm, ಪೊನ್ನಂಪೇಟೆ ತಾಲೂಕುಲಿ 2.48 mm, ಸೋಮರ್ಪೇಟೆ ತಾಲೂಕುಲಿ 1.08 mm ಮಳೆಯಾಗುಟ್ಟು ಕುಶಾಲನಗರ ತಾಲೂಕುಲಿ 0.35 mm, ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿತ ಗೊತ್ತಾಗುಟ್ಟು. ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದ 1421 ಮತ್ತೆ ಹತ್ತಿರದ ವೃಂದದ 171 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಚಾಕ್ರಿ ನೇರ ನೇಮಕಾತಿಗೆ ಇದೇ ತಿಂಗಳ September 6 ಲಿಖಿತ ಪರೀಕ್ಷೆ ನಡೆದಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲೆ ವಿಭಾಗ ಮಡಿಕೇರಿ ಮತ್ತೆ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಡಿಕೇರಿ ಸಂತ ಮೈಕಲರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಮಡಿಕೇರಿ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ, ಸಂತ ಜೋಸೇಫರ ಕಾನ್ವೆಂಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಕೊಡಗು ವಿದ್ಯಾಲಯ, ಕುಶಾಲನಗರ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜು, ಈ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಅವ್ಯವಹಾರ ಇಲ್ಲದೆ ಸುಗಮ ಆಗಿ ನೇಮಕಾತಿಗೆ ಲಿಖಿತ ಪರೀಕ್ಷೆ ನಡೆಸುವ ಬಗೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 163 ರಡಿ ದತ್ತವಾದ ಅಧಿಕಾರದ ಹಂಗೆ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ವ್ಯಾಪ್ತಿನ ಜಾಗನ ನಿರ್ಬಂಧಿತ ಜಾಗತ ಘೋಷಿಸಿ ಜಿಲ್ಲಾಧಿಕಾರಿ ಹಂಗೆ ದಂಡಾಧಿಕಾರಿ SJ ಸೋಮಶೇಖರ್ ಅವು ಆದೇಶ ಹೊರಡಿಸಿಯೋಳು. ಸಂಸ್ಕೃತಿ ಒಟ್ಟಿಗೆ ಸಂಸ್ಕಾರ ಇದ್ದರೆ ಮಾತ್ರ ಜಾತಿ ಎಂಬ ಭೇದಭಾವ ಇರ್ದುಳೆತ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಅವು ಅಭಿಪ್ರಾಯ ಪಟ್ಟೋಳು. ಕೈಕೇರಿ ಸವಿತಾ ಸಮಾಜದಲ್ಲಿ ನಡೆದ ಅಕಾಡೆಮಿನ 19 ಕೊಡವ ಪುಸ್ತಕ ಪತ್ತಾಯ ತೆರೆದ ಕಾರ್ಯಕ್ರಮದಲ್ಲಿ ಪುಸ್ತಕ ಪತ್ತಾಯ ಉದ್ಘಾಟನೆ ಮಾಡಿ ಅವು ಮಾತಾಡ್ದೋ. ಈ ಹೊತ್ತುಲಿ ಸವಿತಾ ಸಮಾಜದ ಅಧ್ಯಕ್ಷರು ಶಿವಾಜಿ ಅವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಶ್ರೀ ಕೃಷ್ಣ ಜನ್ಮ

0: ಅಷ್ಟಮಿ ಕಾರ್ಬಾರ್ ಇದೇ ತಿಂಗ ಸೆಪ್ಟೆಂಬರ್ 4ರಂದು ಹೊತ್ತಾರೆ 4 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ಕಡೆಯಿಂದ ವಿದೇಶದಲ್ಲಿ ಅಧ್ಯಯನ 2026ರ ಕಾರ್ಬಾರ್ ಇದೇ ತಿಂಗ ಸೆಪ್ಟೆಂಬರ್ 6ರಂದು ಹೊತ್ತಾರೆ 9:30 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ಬೆಂಗಳೂರಿನ ಗೇಟ್ ಸಂಖ್ಯೆ 4 ಗಾಯತ್ರಿ ಗ್ರ್ಯಾಂಡ್ ಗಾಯತ್ರಿ ವಿಹಾರ್ ಅರಮನೆ ಮೈದಾನದಲ್ಲಿ ನಡೆದದೆ ತಾ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
8: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
7: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
11: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
13: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
14: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
13: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
14: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186.
15: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
16: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 1,25,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
17: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
18: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
17: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
19: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ಅಭ್ಯತ್ಮಂಗಲ ಗ್ರಾಮದ ಅಂಚೆಮನೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಸೇರಿ ಕೈಲ್ಮೂರ್ತ ಪ್ರಯುಕ್ತ ಪ್ರತಿ ವರ್ಷ ನಡೆಸುವ ಶ್ರೀ ದಂಡಿನ ಮಾರಿಯಮ್ಮ ದೇವರ ಪೂಜೆಯನ್ನು ಇದೇ 2ರಂದು ನಾಳೆ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ನಡೆಸಲು ತೀರ್ಮಾನಿಸಿದ್ದಾರೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಂಚೆಮನೆ ಕುಟುಂಬಸ್ಥರು ಕೋರಿದ್ದಾರೆ.
0: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP

0: ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
1: ಸುದ್ದಿ ಸಮಾಚಾರ ಓದಿಯನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಮೂಲಸೌಕರ್ಯ ಕೊಡಪಕ್ಕ ವ್ಯವಸ್ಥೆ ಉಳ್ಳಂತ ಸಂಪನ್ಮೂಲತ್ನ ಕೂಟುಣು ಎಂದು ಪೌರಾಡಳಿತ ಸಚಿವ ಬಾಲಕೃಷ್ಣ ಅರಿಚಿಟತ್. ಮೈಸೂರರ ಪ್ರಾದೇಶಿಕ ಆಯುಕ್ತಗಳ ಕಚೇರಿಯಲ್ಲಿ ನರ್ತನ ಮೈಸೂರು ಚಾಮರಾಜನಗರ ಪಿನ್ನ ಕೊಡಗು ಜಿಲ್ಲೆ ವ್ಯಾಪ್ತಿಯ ಸ್ಥಳೀಯ ಸಂಸ್ಥೆಯ ಪ್ರಗತಿ ಪರಿಶೀಲನಾ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿದ ತಕ್ಕ ಪರಂದ ಸಚಿವಂಗ ನಗರ ಪ್ರದೇಶದ ನೀರು ರೋಡ್ ಚರಂಡಿ ಸ್ಟ್ರೀಟ್ ಲೈಟ್ ಕೂಡನಿಕೆ ಮೂಲ ಸೌಲಭ್ಯ ಕೊಡಪ ಜವಾಬ್ದಾರಿ ಉಳ್ಳಂತ ಪೌರಾಡಳಿತ ಇಲಾಖೆಯಲ್ಲಿ ಆಡಳಿತ ನರ್ತುವಕ್ಕೆ ಸಂಪನ್ಮೂಲ ಬೋಂಡು. ಅಲ್ಲತೆ ಸ್ಥಳೀಕ ಆಯಿತು ಉಳ್ಳ ಆಸ್ತಿ ಪಿನ್ನ ಸೌಲಭ್ಯ ತೆರಿಗೆನ ಸಮಯಕ್ಕೆ ಸರಿಯಾಯಿತು ಸಂಗ್ರಹ ಮಾಡುವುದಲ್ಲತೆ ಸಂಗ್ರಹ ಅನ್ನ ತೆರಿಗೆನ ತಕ್ಕನಕ್ಕೆ ಬಜೆಟ್ ತಯಾರು ಮಾಡೋಂಡು ಕೂಟಕ್ಕೆ ಕೇಂದ್ರ ಪಿನ್ನ ರಾಜ್ಯ ಸರ್ಕಾರ ತಿಂಜಪ್ಪಂತ 90% ಅನುದಾನತ್ನ ಬಳಸಿಕೊಂಡು ಅಭಿವೃದ್ಧಿ ಕೆಲಸ ನರ್ತುನು ಒಂದು ಸೂಚನೆ ಕೊಡ್ತದೆ. ಸಭೆಯಲ್ಲಿ ಹಾಜರಿಂಜ ಶಾಸಕ ಡಾಕ್ಟರ್ ಮಂತರಗೌಡ ತಕ್ಕ ಬರೆದಿತ್ತು. ಅಮೃತ್ ದಂಡು .0 ಯೋಜನೆಯ ಅಡಿಲ್ ಮನೆ ಮನೆಗೆ ಕುಡಿಪ ನೀರು ಕೊಡಪಕ್ಕೆ ನರ್ತಿನುಳ್ಳ ಕಾಮಗಾರಿ ಮೆಲ್ಲೆ ನಡೆದನುಂಡು ಎಂದು ಬೇರೆ ಬರೆದಿತ್ತು. ಮಡಿಕೇರಿ ಭಾಗತ್ತು ಮಳೆಗಾಲತ್ತು ಕುಂದು ಜಾರುವನ್ನು ತರಪಕ್ಕೆ ಪಿನ್ನ ವೈಜ್ಞಾನಿಕ ಕಾಟ ವಿಲೇವಾರಿಗೆ ಅವಶ್ಯ ಕ್ರಮ ಹೊರತುವನಿಗೆ ಮನವಿ ಮಾಡಿಚಿ. ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕಂಗ ವಿಧಾನ ಪರಿಷತ್ ಸದಸ್ಯಂಗ ಮುಖ್ಯಪಟ್ಟವು ಸಭೆಯಲ್ಲಿ ಹಾಜರಿಂಜತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರತ್ರ ಆದನೆಲ್ ಇದೇ ಆರಂಗ್ ನರ್ಪಂತ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಚಾಕ್ರಿ ನೇಮಕಾತಿ ಪರೀಕ್ಷೆನ ಏದೇ ತೊಂದರೆ ಆಗತನಕ್ಕೆ ಪಿನ್ನ ಪಾರದರ್ಶಕ ಆಯ್ತು ನರ್ತುವನಿಕೆ ಜಿಲ್ಲಾಧಿಕಾರಿ ಸೋಮಶೇಖರ್ ಸೂಚನೆ ಕೊಡ್ತದೆ. ಪರೀಕ್ಷೆಯ ಮುಪ್ಪಡೆ ತಯಾರಿಕೆ ಸಂಬಂಧಪಟ್ಟನಕ್ಕೆ ತಂಗಡ ಕಚೇರಿಯ ಸಭಾಬಾಡಿಲು ಇಂದು ನಡೆದ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿದ ತಕ್ಕ ಬರೆದ ಜಿಲ್ಲಾಧಿಕಾರಿ ಪರೀಕ್ಷೆ ನರ್ಪ ಎಲ್ಲಾ ಕೇಂದ್ರದ ಅವಶ್ಯ ಮೂಲ ಸೌಲಭ್ಯತ್ನ ಕೊಡಪಾಂಡ ಕೂಟಕ್ಕೆ ಎಲ್ಲಾ ಇಲಾಖೆಕಾರ ಒತ್ತೋರ್ ಮೇಲೆ ಕಾರ್ಯನಿಸಿಕೊಂಡು ಪರೀಕ್ಷೆಯ ನೇಮಕೊತ್ತನಕ್ಕೆ ನರ್ತುವನಿಕೆ ತಾಕೀತು ಮಾಡಿಚಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಗಣಪತಿ ತಕ್ಕ ಬರೆದಿತ್ತು. ಜಿಲ್ಲೆಯ ಒಟ್ಟು 8 ಕೇಂದ್ರದ ಆರಂಗ ಪೊಲಕ 10:30 ಮಧ್ಯಾಹ್ನ 12 ನರ್ಪ ಪರೀಕ್ಷೆ 3783 ಅಭ್ಯರ್ಥಿ ಅಳದು ಅಂದರಿಚಿಟ್ಟಿತ್ತು. ಪರೀಕ್ಷೆ ಎದೆ ತೊಂದರೆ ಆಕತನಕ್ಕೆ ನರ್ತುವಕ್ಕೆ ಮಾಡಿನ ತಯಾರಿರ ಮಾಹಿತಿಯನ್ನು ಕೊಡ್ತದೆ. ಸಭೆಯಲ್ಲಿ ಹಾಜರಿಂಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಕೂಡನಕ್ಕೆ ಹಾಜರಿಂಜ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ತಕ್ಕ ಬರೆದಿತ್ತು. ಪರೀಕ್ಷೆ ಅಂದೋಡಿ ನರ್ತುವಕ್ಕೆ ಪಾಲನೆ ಮಾಡಿದ ಕ್ರಮತರ ಮೇಲೆ ಒತ್ತ ಸಲಹೆ ಸೂಚನೆ ಕೊಡ್ತದೆ. ಪರೀಕ್ಷೆ ನರ್ಪ ಕೇಂದ್ರದ 200 meters ವ್ಯಾಪ್ತಿನ ನಿಷೇಧಿತ ಪ್ರದೇಶ ಎಂದು ಘೋಷಣೆ ಮಾಡಿತು. ಜಿಲ್ಲಾ ದಂಡಾಧಿಕಾರಿಯೂ ಅನ್ನ ಜಿಲ್ಲಾಧಿಕಾರಿ ಸೋಮಶೇಖರ್ ಆದೇಶ ಮಾಡಿತು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಸಂಗ್ರಹ ಆಪನತ ಕಾಟತನ ವೈಜ್ಞಾನಿಕ ಆಯ್ತು ವಿಲೇವಾರಿ ಮಾಡುವ ಕೊತ್ತು ಕೊಡ್ಕೊಂಡು ಒಂದು ಶಾಸಕ ಡಾಕ್ಟರ್ ಮಂಥರಗೌಡ ಅರಿಚಿಟತ್. ಪಚ್ಚಕಾಟ ಪಿನ್ನ ಒಣಕು ಕಾಟತರ ನಿರ್ವಹಣೆಗೆ ಸಂಬಂಧಪಟ್ಟನಕ್ಕೆ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಸಂಸ್ಥೆರ ಆದನೆಲ್ಲಿ ಮಡಿಕೇರಿ ನಗರಸಭೆಯಲ್ಲಿ ಏರ್ಪಾಡು ಮಾಡಿ ತಿಂಜ ಪ್ರಾತ್ಯಕ್ಷಿಕೆಯನ್ನು ನೋಟಿತು ತಕ್ಕ ಬರೆದ ಶಾಸಕಂಗ ಮಡಿಕೇರಿ ಸ್ಟೀವರ್ಟ್ ಹಿಲ್ಲಲ್ಲಿ ಇಕ್ಕ ನರ್ದನುಳ್ಳು ಅವೈಜ್ಞಾನಿಕ ಕಾಟ ವಿಲೇವಾರಿ ಪೋಲೆ ಬೌಸಲು ಎದೇ ತರತರ ಕಾಟ ವಿಲೇವಾರಿ ನರ್ಪ ಕೈ ಎಂದು ತಾಕೀತು ಮಾಡಿತು. ಬೆಂಗಳೂರು ಕೋರಮಂಗಲತ್ತು ರೂಢಿಲುಳ್ಳ ವೈಜ್ಞಾನಿಕ ಕಾಟ ವಿಲೇವಾರಿ ಪದ್ಧತಿಯನ್ನು ಪರಿಶೀಲನೆ ನಡೆದಿತ್ತು. ಅಲ್ಲಿಯ ತರ ನಲ್ಲ ಅಂಶತನ್ನು ಮಡಿಕೇರಿಯಲ್ಲಿ ಜಾರಿಗೆ ಕೊಂಡವಪ್ಪನಿಗೆ ಸಲಹೆ ಕೊಡ್ತದೆ. ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಸಂಸ್ಥೆಯ ಪದಾಧಿಕಾರಿಯ ತಕ್ಕ ಬರೆದಿತ್ತು. ಮಡಿಕೇರಿಯ ಎಲ್ಲ ವಾರ್ಡ್ಲು ಕಾಟ ವಿಲೇವಾರಿಗೂ ಚಿರಿಯ ಜಾಗ ನಿರ್ಕ ಮಾಡಿ ಚೆಂಗಿಯು ಪಚ್ಚೆ ಕಾಟತ್ನ ವೈಜ್ಞಾನಿಕ ಆಯ್ತು ವಿಲೇವಾರಿ ಮಾಡುವಕ್ಕೆ ಸಾಧ್ಯ ಆಪ ಅನ್ನೋ ಮಾಹಿತಿ ಕೊಡ್ತಿತ್ತು. ವೈಜ್ಞಾನಿಕ ಕಾಟ ವಿಲೇವಾರಿನ ಎನ್ನೆ ಮಾಡುವುದು ಪ್ರಾತ್ಯಕ್ಷಿಕರ ಮೂಲಕ ಕಾಟಿಕೊಡ್ತದೆ. ನಗರಸಭೆಯ ಅಧ್ಯಕ್ಷಗಳನ್ನ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ, ಪೌರಾಯುಕ್ತ ರಮೇಶ್, ಸದಸ್ಯಂಗ ಅಧಿಕಾರಿಯ ಸಿಬ್ಬಂದಿಯ ಈ ನೆರತು ಹಾಜರಿಂಜತ್ತು. ಸಂಸ್ಕೃತಿರ ಕೂಡ ಸಂಸ್ಕಾರ ಇಂಜಕ ಜಾತಿ ಪದ್ಧತಿ ಇಪ್ಪುಲ ಎಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಿಕಡ ಮಹೇಶ್ ನಾಚಯ ಅಭಿಪ್ರಾಯ ಪರಂದತ್ತು. ಅಕಾಡೆಮಿರ ಆದನೆಲ್ಲಿ ಕೈಕೇರಿ ಸವಿತಾ ಸಮಾಜತ್ತು ನರಂದ 19 ಕೊಡವ ಪುಸ್ತಕ ಪತ್ತಾಯ ತೊರಪ ಕಾರ್ಯಕ್ರಮತ್ತು ಪತ್ತಾಯತನ ತೊರೆದಿತ್ತು ತಕ್ಕ ಪರಂದ ಅವು ಜಾತಿ ವ್ಯವಸ್ಥೆ ದೂರ ಆಂಡುವ ಅನಕ ವಿದ್ಯೆ ಬುದ್ಧಿರ ಕೂಟಕ್ಕೆ ಸಂಸ್ಕೃತಿ ಪಿನ್ನ ಸಂಸ್ಕಾರ ಇರೋಂಡು ಇದನ್ನೆಲ್ಲ ಅರಿಚಿಡುವುದೇ ಈ ಪುಸ್ತಕ ಪತ್ತಾಯ ಕಾರ್ಯಕ್ರಮದ ಉದ್ದೇಶ ಅಂದ ಅರಿಚಿಟ್ಟಿತ್ತು. ಅಕಾಡೆಮಿರ ಆದನೆಲ್ಲಿ ಕೊಡಪಂತ ದುಡಿನ ಕೊಡವ ಸಂಸ್ಕೃತಿಯ ಬಳಚಕ್ಕೆ ಬಳಸೋಣ ಒಂದು ಸಲಹೆ ಕೊಡ್ತದೆ. ಸವಿತಾ ಸಮಾಜತ್ರ ಅಧ್ಯಕ್ಷ ನಾಯಂದಿರ ಶಿವಾಜಿ ತಕ್ಕ ಬರೆದಿತ್ತು. ಪಡಿಚಚ್ಚಕ್ಕೆ ನಲ್ಲದು ಪಡಿಚದು ಮಾಲವೋ ಚಾವಲಿಕತ್ನೆ ಅವಂಡ ಕುಜೊತೆಯಲ್ಲಿ ಇಪ್ಪ ಅನ್ನನಾಯ್ತು. ಪುಸ್ತಕ ಪತ್ತಾಯತರ ಪ್ರಯೋಜನತ್ನ ಎಲ್ಲರೂ ಪಡೆದವನಿಕೆ ಎಣಿಚಿ ಕಾರ್ಯಕ್ರಮದ ಖನಪಟ್ಟು ಕೂಡಿಯಾಡಿ ತಿಂಜತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಕೂಲ್ ಶಿಕ್ಷಣ ಇಲಾಖೆ ಪಿನ್ನ ಕರ್ನಾಟಕ ರಾಜ್ಯ ಉಪಾಧ್ಯಾಯರ ಕಲ್ಯಾಣ ನಿಧಿರ ಕೂಡು ಕೂಟತ್ ಉಪಾಧ್ಯಾಯರ ನಾಳು ಕೂಡನಿಕೆ ಜಿಲ್ಲೆಯ ನಲ್ಲ ಉಪಾಧ್ಯಾಯ ಪ್ರಶಸ್ತಿ ಕೊಡಪ ಕಾರ್ಯಕ್ರಮ ಇದೇ ಅಂಜಾಂಗ ಫಲಕ 10 ಮಡಿಕೇರಿಯ ಸೇಂಟ್ ಜೋಸೆಫ್ಸ್ ಹೈಸ್ಕೂಲಲ್ಲಿ ನಡಪ. ಇಲ್ಲಿಗೆ ಬೈಟಿತ್ರ ಸುದ್ದಿ ಸಮಾಚಾರ ತಂದತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ
3: ಕೇಳುಗರಿ, ಇನ್ನು 7:45 ಅರೆಭಾಷೆಯ ಐಸಿರಿ ಕಾರ್ಯಕ್ರಮದಲ್ಲಿ ಅಂಬೇಕಲ್ಲು ಸುಶೀಲಾ ಕುಶಾಲಪ್ಪ ಮತ್ತು ಪುದಿಯನರವನ ರೇವತಿ ರಮೇಶ್ ಅವರಿಂದ ಕೈಲ್ ಮುಹೂರ್ತ ಹಬ್ಬದ ಪ್ರಯುಕ್ತ ವಿಶೇಷ ಮಾತುಕತೆಯನ್ನ ಕೇಳಬಹುದು. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ವಾರ್ತೆಗಳ ವಿವರ. ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದನೆ ಬಗ್ಗೆ ದ್ವಿಮುಖ ನೀತಿಗಳಿಗೆ ಅವಕಾಶವಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ಧ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಭಾರತವು ಮಾರುಕಟ್ಟೆಗಳನ್ನು ಸಂಪರ್ಕಿಸುವ, ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಅಭಿವೃದ್ಧಿಗೆ ನೂತನ ಮಾರ್ಗಗಳನ್ನು ತೆರೆಯುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ಅಂತಹ ಪ್ರಯತ್ನಗಳು ಎಲ್ಲಾ ದೇಶಗಳ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 20-25ರವರೆಗೆ ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದಾಖಲಾಗಿದ್ದಂತಹ ಎಲ್ಲಾ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರದು ಮತ್ತು ಇವುಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡ ಪ್ರಕರಣಗಳು ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಮತ್ತು ಅಸ್ಸಾಂ ರಾಜ್ಯಗಳು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಪೀಠ ವಿದ್ಯಾರ್ಥಿ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ರದ್ದುಗೊಳಿಸಿ ಈ ಆದೇಶವನ್ನು ದೇಶಾದ್ಯಂತ ವಿಸ್ತರಿಸಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳು ಅಗತ್ಯವಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಪರಸ್ಪರ ಸಹಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಹ ಅಧ್ಯಕ್ಷತೆಯನ್ನು ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಶ್ನೇಯರ್ಡ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜರ್ಮನಿ ಅಂತಾರಾಷ್ಟೀಯ ಪ್ರಾಮುಖ್ಯತೆಯ ಚೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬಳಕೆಯ ಕುರಿತಾದ ಜಂಟಿ ಘೋಷಣೆಗೆ ಸಹಿ ಹಾಕಿವೆ. ಕಳೆದ ತಿಂಗಳುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025ರ ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷಕ್ಕೆ ಶೇಕಡ 14.8% ಹೆಚ್ಚಳವಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಒಟ್ಟು ದೇಶೀಯ ಜಿಎಸ್ಟಿ ಆದಾಯವು 137,249 ಕೋಟಿ ರೂಪಾಯಿಗಳಾಗಿದ್ದು ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡ 9.3% ಹೆಚ್ಚಳವಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡ 29% ಹೆಚ್ಚಾಗಿ 62,604 ಕೋಟಿ ರೂಪಾಯಿಗಳಿಗೆ ತಲುಪಿದೆ.

0: ಇದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಈ ವರ್ಷದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ನೂತನ ದಾಸ್ತಾನು ಮಿತಿಯು ಅನಧಿಕೃತ ಸಂಗ್ರಹಣೆ ಮತ್ತು ವ್ಯಾಪಾರವನ್ನು ನಿಗ್ರಹಿಸುವುದು, ಸಾಕಷ್ಟು ಲಭ್ಯತೆ ಮತ್ತು ಬೆಲೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತಾಸಕ್ತಿ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ದೇಶದಾದ್ಯಂತ ಸಕ್ಕರೆ ವಿತರಕರ 4,000 ಕ್ವಿಂಟಾಲ್ಗಳ ದಾಸ್ತಾನು ಮಿತಿ ಈ ವರ್ಷದ ಆಗಸ್ಟ್ 1ರಿಂದ ಜಾರಿಗೆ ಬಂದಿದೆ. ತಿದ್ದುಪಡಿ ಮಾಡಿದ ನಿಬಂಧನೆಗಳ ಅಡಿಯಲ್ಲಿ ಸಕ್ಕರೆ ವಿತರಕರು ಅಂತಹ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ದಿನಗಳನ್ನು ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ಸಕ್ಕರೆ ವಿತರಕರು ದೇಶದಾದ್ಯಂತ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ 2,000 ಕ್ವಿಂಟಾಲ್ಗಳಿಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡಬಾರದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT 66ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ತ್ವರಿತ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕಗಳು ಮತ್ತು ಪಠ್ಯಕ್ರಮ ವಿಕಸನಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇದು ಕಲಿಯುವವರಿಗೆ ಕೃತಕ ಬುದ್ಧಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ ಸೀಮಾ ಬಲ ಎಸ್ಎಸ್ಬಿ ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಎಸ್ಎಸ್ಬಿ ಹೂಡಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕಟ್ಟಿನ ಸಮಯದಲ್ಲಿ ಸಶಸ್ತ್ರ ಸೀಮಾ ಬಲ ತೆಗೆದುಕೊಳ್ಳುವ ತ್ವರಿತ ಸಂಘಟಿತ ಮತ್ತು ಸೂಕ್ಷ್ಮ ಕ್ರಮವು ಸೇವೆ ಭದ್ರತೆ ಮತ್ತು ಸಹೋದರತ್ವ ಎಂಬ ಧ್ಯೇಯವಾಕ್ಯದ ಜೀವಂತ ಸಾಕಾರವಾಗಿದೆ ಎಂದು ಹೇಳಿದ್ದಾರೆ. ಗಡಿಗಳಲ್ಲಿ ನಿಯೋಜಿಸಲಾದಂತಹ ಪ್ರತಿಯೊಬ್ಬ ಎಸ್ಎಸ್ಬಿ ಯೋಧ ರಾಷ್ಟದ ಜಾಗರೂಕ ರಕ್ಷಕನಾಗಿದ್ದು, ವಿಪತ್ತುಗಳ ಸಮಯದಲ್ಲಿ ಮೊದಲು ಧಾವಿಸುವವರು ಮತ್ತು ಭಾರತದ ಸದ್ಭಾವನೆಯ ರಾಯಭಾರಿ ಎಂದು ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಮಾತನಾಡಿ, ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಭಾರತ ಸರ್ಕಾರಕ್ಕೆ ನಿರ್ಣಾಯಕ ಮತ್ತು ಸೂಕ್ಷ್ಮ ಉದ್ದೇಶವಾಗಿದೆ. 15,000 ಕಿಲೋಮೀಟರ್ ಗಡಿಯಲ್ಲಿ ದೃಢವಾದ ಮತ್ತು ನಿರಂತರ ಜಾಗರೂಕತೆ ಮತ್ತು ಭದ್ರತೆ ಸಚಿವಾಲಯದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸರಸಂಘ ಚಾಲಕರಾದಂತಹ ಡಾಕ್ಟರ್ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟರ್ ಟೊರೆಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು, ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆನಡಾ ಮಾಜಿ ರಕ್ಷಣಾ ಸಚಿವ ಜೇಸನ್ ಕೆನ್ನಿ, ವ್ಯಾಂಕೋವರ್ ಖಾಲ್ಸಾ ದಿವಾನ್ ಸೊಸೈಟಿಯ ಕಾಶ್ಮೀರ್ ಸಿಂಗ್ ಧಲಿವಾಲ್ ಉಪಸ್ಥಿತರಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ಉತ್ಪನ್ನಗಳು ಪರಿಹಾರ ಮತ್ತು ಉದ್ಯಮಿಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯ 30ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಅಭಿವೃದ್ಧಿಯು ಅಂತಿಮವಾಗಿ ಜೀವನೋಪಾಯ ಸೃಷ್ಟಿಸಬೇಕು ಮತ್ತು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಪ್ರತಿಪಾದಿಸಿದರು. ಭಾರತ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಈ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಜಾಗತಿಕ ಸ್ಥಾನಮಾನಕ್ಕೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸಬಹುದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ನಡೆಯಲಿರುವಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದು ಆರಂಭಗೊಂಡಂತಹ 2 ದಿನಗಳ ಇಲಾಖಾ ಶೃಂಗಸಭೆಯು ಕೇಂದ್ರ ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಚರ್ಚಿಸಲು ಮತ್ತು ಸಮಯಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸುತ್ತಿದೆ. ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ್,

0: ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ ನಾಲ್ಕು ಪ್ರಮುಖ ಕ್ಷೇತ್ರಗಳ ಮೇಲೆ ಶೃಂಗಸಭೆ ಕೇಂದ್ರೀಕರಿಸಿದೆ. ಈ ಉಪಕ್ರಮವು ರಾಷ್ಟೀಯ ಗುರಿಗಳಿಗೆ ಹಂಚಿಕೆ ಜವಾಬ್ದಾರಿಯನ್ನು ಉತ್ತೇಜಿಸಲು ಮತ್ತು ಚರ್ಚೆ, ಆಡಳಿತ ಮತ್ತು ಸೇವಾ ವಿತರಣೆಯಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳಾಗಿ ರೂಪಾಂತರಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
2: ಆಕಾಶವಾಣಿ ಮಡಿಕೇರಿ, ಅರೆ ಭಾಷೆ ಐಸಿರಿ.
1: ಕೇಳುಗ ಬಾಂಧವಕ್ಕೆಲ್ಲ ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೈಲ್ ಮುರ್ತ ಹಬ್ಬದ ಪ್ರಯುಕ್ತ ಮಾತುಕತೆ ನಡೆಸುವೆ ಅಂಬೆಕಲ್ಲು ಸುಶೀಲಾ ಕುಶಾಲಪ್ಪ ಮತ್ತು ಪುದಿಯ ನೆರವನ ರೇವತಿ ರಮೇಶ್.
3: ಎಲ್ಲವಕ್ಕೂ ನಮಸ್ಕಾರ. ಕೊಡಗಿನ ಎಲ್ಲ ಜನತೆಗೆ ಕೈಲ್ ಮುರ್ತ ಹಬ್ಬದ ಶುಭಾಶಯ. ನಾವು ಇಂದು ಆಟಿ ತಿಂಗ ಕಳೆದು ಸೋಣ ತಿಂಗಲಿ ನಡೆಸುವ ಕೈಲ್ ಮುರ್ತ ಹಬ್ಬದ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದ ಪ್ರತಿ ಹಬ್ಬಕ್ಕೆ ಒಂದೊಂದು ಅರ್ಥ ಉಂಟು, ವಿಶೇಷತೆ ಉಂಟು. ಕೊಡಗಲಿ ವಾಸ ಇರುವ ಸುಮಾರು ಜನಾಂಗದವು ಈ ಹಬ್ಬನ ಸಂಭ್ರಮದ ಆಚರಣೆ ಮಾಡುವೆ. ಹಂಗೆ ಕೃಷಿಯೇ ಮುಖ್ಯ ಕಸುಬು ಆಗುಟ್ಟು. ನೀವೆಲ್ಲ ಗೊತ್ತಿದ್ದಂಗೆ ನಾವು ಜೂನ್ ತಿಂಗಲಿ ಗದ್ದಲಿ ನಾಟಿ ಕೆಲಸಕ್ಕೆ ಇಳಿದರೆ ಅದು ಆಖೀರಿ ಅದು ಆಗಸ್ಟ್ ತಿಂಗಲೇ. ಮತ್ತೊಳೂ ಕೆಲಸ ಇದ್ದದೆ, ಕಳೆ ತೆಗೆಯೋದು, ಹೊಗಳು ಕಟ್ಟೋದು, ನಾಟಿ ಹೋದಲ್ಲಿ ನಾಟಿ ನಡೆದು, ದನಗಳಿಗೆ ಗದ್ದೆ ಪುಣಿಂದ ಹುಲ್ಲು ಕೊಯ್ಯೋದು, ಇಲಾತ್ಕಾಳು ನಡೆದು, ಹೀಗೆ ರೈತರ ಕೆಲಸ ಮುಗಿಯೋದೇ ಇಲ್ಲ. ಹಿಂದೆ ನಾವು ಹೇಳ್ದಂಗೆ ಗದ್ದೆ ಕೆಲಸ ಮತ್ತು ಬೆಳೆ ಕೆಲಸಲ್ಲಿ ತೋರಿಸಿಕ್ಕೆ ಪುರುಸುತ್ತಿರೋದು ಲೇಗಡ. ನಮ್ಮಜ್ಜಿ ಹೇಳ್ತಿತ್ತು, ಬೆಂಕಿಗೆ ಬಿದ್ದವ್ರನ್ನ ಎಳೆಯೋಕ್ಕೂ ಪುರುಸುತ್ತಿಲ್ಲದ ಕೆಲಸ ಅತ್ತ. ಅದು ನಿಜನೇ. ಆದರೆ ಈಗ ಅದೆಲ್ಲ ಮಾಯ ಆಗಿಟ್ಟು ಅಲ್ಲೊಂದು ಇಲ್ಲೊಂದು ಗದ್ದೆ ನಡೆದು ಕಂಡದೆ, ಬಿಟ್ಟರೆ ಮತ್ತೆಲ್ಲ ಗದ್ದೆ ಹಡ್ಲು. ಇಲ್ಲೇ ಗದ್ದೆಯಲ್ಲಿ ಕಾಫಿ ಅಡಿಕೆ ತೋಟ, ಪೇಟೆಗೆ ಹೋದು ರಾಸಾಯನಿಕ ಗೊಬ್ಬರ ಹಾಕಿದ ಬೆಳೆಸಿದ ಅಕ್ಕಿ ತರಕಾರಿ ತಿಂಬೋದು. ಅಯ್ಯೋ ನನಗೆ ಆಲೆತ, 50 ವರ್ಷಕ್ಕೇ ನರ್ಕೊಂಡು ಬುಕ್ಕೊಂಡು ಇದ್ದವೆ. ಆದರೆ ನಮ್ಮ ಹಿರಿಯರು 60, 70, 80 ವರ್ಷ ಆದರೂ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದು, ತಾವೇ ಬೆಳೆಸ್ತಿದ್ದು, ಲಾಯ್ಕ ಅದನ್ನು ತಿಂತಿದ್ದು. ಅದೇ ನೋಡಿ ಆಗನ ಕಾಲಕ್ಕೂ ಈಗನ ಕಾಲಕ್ಕೂ ಇರುವ ವ್ಯತ್ಯಾಸ. ಮತ್ತೆ ನಾವು ಹೇಳುವಂಗೆ ಕಾಲ ಎಲ್ಲೂ ಬದಲಾತ್ಲೆ. ಅದೇ ಸೂರ್ಯ, ಅದೇ ಚಂದ್ರ, ಅದೇ ಹಗಲು, ಅದೇ ರಾತ್ರಿ. ನಾವೇ ಬದಲಾಗಳು. ನಾವು ಈಗ ಬದುಕುತ್ತಿರುವ, ಆಚರಿಸ್ತಿರುವ ಪ್ರತಿ ಹಬ್ಬನೂ ನಮ್ಮ ಪೂರ್ವಜರು ನಮಗೆ ಬಳುವಳಿಯಾಗಿ ಕೊಟ್ಟು ಹೋದು. ಅದನ್ನು ನಾವು ಬಾಯಿಂದ ಬಾಯಿಗೆ ಹೇಳೋದನ್ನು ಕೇಳಿಕೊಂಡು ನಡೆಸಿಕೊಂಡು ಬರ್ತವಳು. ಈಗ ನಾವು ನಮ್ಮ ಹಿರಿಯವು ತಿಳಿದವೂ ಆದ ಅಂಬೇಕಲ್ಲು ಸುಶೀಲಾ ಕುಶಾಲಪ್ಪನವರೊಟ್ಟಿಗೆ ಈ ಹಬ್ಬದ ಬಗ್ಗೆ ಚರ್ಚೆ ಮಾಡೋಣಲ್ಲ. ನನಗೆ ಗೊತ್ತಿದ್ದರೆ ನಾ ಹೇಳ್ನೆ, ಅವಕ್ಕೆ ತಿಳಿದಂಗೆ ಅವು ಹೇಳುವೆ. ಬನ್ನಿ ಪೋಯ್. ಆಂಟಿ ನಮಸ್ಕಾರ.
4: ನಮಸ್ತೆ ನಮಸ್ತೆ.
3: ಅಗೆ ನಾಟಿ ಮುಗ್ದು ಆಚರಿಸುವ ಕೈಲ್ ಮುರ್ತ ಹಬ್ಬದ ಬಗ್ಗೆ ಚರ್ಚೆ ಮಾಡೋಣಲ್ಲ ಆಂಟಿ.
4: ಮಾಡೋಣ ಮಾಡೋಣ. ಹೌದು ರೇವತಿ, ನೀ ಹೇಳ್ದಂಗೆ ಈಗೆಲ್ಲ ಪೇಟೆ ಸೇರಿ ನಮ್ಮ ಸಂಸ್ಕೃತಿ ಆಚರಣೆನ ನಾಲ್ಕು ಗೋಡೆಯೊಳಗೆ ಆಚರಣೆ ಮಾಡಿಕೆ ಶುರು ಮಾಡಿಬಿಟ್ಟಳು. ಕೆಸರುಗದ್ದೆ, ಎಸಂಡು, ಮೀನು ಹಿಡಿಯೋದು, ಪೊಡ, ಗೋರಿ, ಗೊರ್ಗ್ ಇದೆಲ್ಲನ ಮರೆತು ಬಿಟ್ಟಳು. ಹಾಗೆ ನಾವು ಕೈಲು ಮುಹೂರ್ತ ಹಬ್ಬನ ಕೊಡಗಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ದಿನ ಆಚರಿಸುವೆ. ಆಗಸ್ಟ್ 26, 28, ಸೆಪ್ಟೆಂಬರ್ 3 ಹಿಂಗೆ

0: ಬೇರೆ ಬೇರೆ ದಿನ ಆಚರಣೆ ಮಾಡುವೆ.
1: ಅಲ್ಲ ಆಂಟಿ, ಅದೇಕೆ ಕೊಡಗಲಿ ಬೇರೆ ಬೇರೆ ದಿನ ಕೈಲಿ ಮುರ್ತ ಹಬ್ಬನ ಆಚರಿಸುವೆ?
0: ಅದೇ ನೋಡು, ನಮ್ಮ ಮುತ್ತಜ್ಜ ಹೇಳ್ತಿದ್ದು, ಹಿಂದಿನ ಕಾಲದಲ್ಲಿ ನಮ್ಮ ಕೊಡಗಿನ ರಾಜರು ಆಳ್ತಿದ್ದು. ರಾಜನ ಅರಮನೆ ಪಾಲಕರಾಗಿ ಪ್ರತಿ ಊರಿನ ಜನ ಒಂದೊಂದು ದಿನ ಹೋಗಾಗಿತ್ತು. ಒಂದೇ ದಿನ ಎಲ್ಲ ಹಬ್ಬ ಆಚರಿಸಿದರೆ ಅರಮನೆ ಕಾಯಕ್ಕೆ ಜನ ಇಲ್ಲದಾದಂತ ರಾಜ ಹೇಳ್ದೊಗಡ ಬೇರೆ ಬೇರೆ ದಿನ ಕೈಲು ಮುರ್ತ ಹಬ್ಬನ ಆಚರಣೆ ಮಾಡಿಂತ. ಇನ್ನೊಂದು ಸಂಗತಿ ತಿಳಿದ್ರೆ, ನೆಂಟರುಗಳ ಮನೆಗೆ ಹೋಗೆ ಸಹ ಅನುಕೂಲ ಆದೆ ಅಂತ. ಆಗೆಲ್ಲ ಬಸ್ ಕಾರು ಎಲ್ಲಿತ್ತು, ನಡ್ಕೊಂಡೇ ನೆಂಟರ ಮನೆಗೆ ಹೋಗಾಗಿತ್ತು. ಅದರಿಂದ ಬೇರೆ ಬೇರೆ ದಿನ ಹಬ್ಬ ಮಾಡುವೆ ಅಂತಲೂ ಹೇಳುವೆ.
1: ಓ ಹೌದಾ ಆಂಟಿ, ನೋಡಿ ಇದೆಲ್ಲ ನನಗೆ ಗೊತ್ತೇ ಇತ್ತಲೆ. ಹಾಗೆ ಕೈಲು ಮುರ್ತ ಹಬ್ಬನ ಯಾಕೆ ಆಚರಿಸ್ಬೇತಾ, ನನ್ನ ಅಜ್ಜಿ ಹಿಂಗೆ ಹೇಳ್ತಿದ್ದು. ಎರಡು ಮೂರು ತಿಂಗಳ ಗದ್ದೆಲಿ ಗೈದು ಸುಸ್ತಾದ ಜೀವ, ಬೆಳಿಗ್ಗೆ 4 ಗಂಟೆಯಿಂದ ಹೂಡಿದು, ಮತ್ತೆ ಪುಣಿ ಕಡಿಯೋದು, ನಾಟಿ ನಡೆದು, ಅಗೆ ತೆಗೆಯೋದು, ಹಿಂಗೆ ಹೊತ್ತಾರೆ 4 ಗಂಟೆಯಿಂದ ಹಿಂಬತ್ತು 6 ಗಂಟೆವರೆಗೆ ಪುರುಸತ್ತಿಲ್ಲದೆ ಕೆಲಸ ಮಾಡಿ ಮೈ ಕೈ ದಣಿದಿರ್ತಿತ್ತು ಗಡ. ಆಗೆಲ್ಲ ಮಾಸಗೈಪು ನೆಂಟ್ರಿಗೆ ಬಂದ್ರೆ ಮಾತ್ರ ಮಾಡ್ತಿದ್ದು. ಅಲ್ಲ ಆಂಟಿ?
0: ಹೌದು ಹೌದು.
1: ಈಗ ನನಗೆ ಗಡಿಗಡಿ ಮಾಸಗೈಪು ಮಾಡಿದ್ಲೆ. ಗೈದು ಸುಸ್ತಾದ ಶರೀರಕ್ಕೆ ಬಗೆ ಬಗೆ ಮಾಸದ ಅಡಿಗೆ ಊಟ ಮಾಡಿ ನೆಂಟ್ರನ್ನ ಕರೆದು ಸಂಭ್ರಮಿಸುವ ಹಬ್ಬತ ಈ ಕೈಲ್ಮುರ್ತ ಹಬ್ಬನ ಹೇಳ್ತಿದ್ದು.
0: ಅಲ್ಲ ರೇವತಿ, ಬರೀ ಮನುಷ್ಯಂಗೆ ಮಾತ್ರ ಗೈದು ದಣಿವಾದು ಅಲ್ಲ. ಹೂಡುವ ಜೋಡತ್ತಿಗ ಕೆಸರು ಗದ್ದೆಲಿ ನೇಗಿಲು ಎಳೆದು ಎಳೆದು ಸುಸ್ತಾಗಿದ್ದದೆ. ಈಗ ನನಗೆ ಆಗ ಟ್ರ್ಯಾಕ್ಟರ್ ಟಿಲ್ಲರ್ ಇತ್ತಿಲ್ಲ, ಜೋಡೆತ್ತು ಕಟ್ಟಿ ಹೂಡಿದು ಅವು ನೊಗದ ತೂಕನೂ ಹೊರಕು ಕೆಸರಲ್ಲಿ ನೇಗಿಲನ್ನ ಎಳೆದು ತೇಳ್ರೆ ತಮಾಷೆ ಆಟ ಅಲ್ಲ. ಅದರಿಂದ ಕೈಲು ಮುರ್ತ ಹಬ್ಬದ ದಿನ ಹೂಡಿದ ಜೋಡು ಎತ್ತುಗಳನ್ನ ಸಾಬೂನು ಹಾಕಿ ಮೀಸಿ ಬಟ್ಟೆಲಿ ಚಂಡಿ ತೆಗೆದು ಗಂಧದ ಬೊಟ್ಟು ಹಾಕಿ ಕೊಂಬಿಗೆ ಹೂವು ಮುಡಿಸಿ ಆರತಿ ಮಾಡ್ತಿದ್ದು. ಮತ್ತೆ ತುಳಸಿ ನಿಟ್ಟನ್ನ ಮಾಡಿ ಎತ್ತುಗಳಿಗೆ ಬಾಳೆಲಲ್ಲಿ ತಿನ್ನಿಕೆ ಕೊಡ್ತಿದ್ದು.
1: ಆಂಟಿ ತುಳಸಿದಿಟ್ಟು ತೇಳ್ರಿ ಹಿಂಗೆ ಮಾಡುದು ಆಂಟಿ? ಅದು
0: ಆ ತುಳಸಿನಿಟ್ಟು ಮಾಡುದು ಅಂತೇಳ್ರೆ, ಅಕ್ಕಿನ ಕೆಂಪು ಹುರಿದು ಅದಕ್ಕೆ ಮೆಂತೆನೂ ಹಾಕಿ ಹುರಿದು ಹಾಕಿ ಬೀಸೋ ಕಲ್ಲಲ್ಲಿ ಬೀಸಿ ತರಿ ಮಾಡಿಕೊಂಡು ಬೆಲ್ಲ ಹಾಕಿ ಬೇಯಿಸಿ ಪಾಯಸ ಮಾಡುವೆ. ಅಕ್ಕಿ ತೆಂಗಿನ ತುರಿಯೆಲ್ಲ ಬಾಳೆಹಣ್ಣು ಹಾಕಿ ಜೋಡತ್ತಿಗೆ ಕೊಟ್ಟವೆ.
1: ಓ ನೋಡಿ ಆಂಟಿ, ನಮ್ಮ ಪೂರ್ವಜರು ಮಾಡಿದ ಪದ್ಧತಿಲಿ ಎಷ್ಟು ವಿಶೇಷತೆ ಉಂಟು, ಪ್ರಾಣಿಗಳಿಗೂ ಸಹ ಅಷ್ಟು ಪ್ರಾಮುಖ್ಯತೆ ಕೊಟ್ಟಳಲ್ಲ ಆಂಟಿ ಅವರು.
0: ಹೌದು ಹೌದು.
1: ಹಂಗೆ ಇದು ಬರೀ ತಿನ್ನುವ ಹಬ್ಬ ಅಲ್ಲ, ಆಯುಧ ಪೂಜೆ ಸಹ ಮಾಡುವೆ. ಹೂಡಿಕೆ ಉಪಯೋಗಿಸಿದ ನೇಗಿಲು, ನೊಗ, ಕತ್ತಿ, ಕೋವಿ ಎಲ್ಲದರನ್ನ ಲಾಯ್ಕ ತೊಳೆದು ಒಣಗಿಸಿ ಐನ್ ಮನೆ ನಡುಬಾಡಲಿರುವ ನೆಲ್ಲಕ್ಕೆ ಅಡಿಲಿಟ್ಟು ಗಂಧ ಹಚ್ಚಿ ಹೂವಿಂದ ಅಲಂಕಾರ ಮಾಡಿ ಆರತಿ ಮಾಡಿ ಪೂಜೆ ಮಾಡುವೆ. ನೇಗಿಲು ನೊಗನ ಬರುವ ನಾಟಿ ಬರುವವರೆಗೆ ಅಟ್ಟಲಿಸುವೆ. ಒಂದು ಲೆಕ್ಕಲ್ಲಿ ನಮಗೆ ಆಯುಧ ಪೂಜೆ ಸಹ ಹಿಂದೆ ಆಗಿದ್ದದಲ್ಲ ಆಂಟಿ?
0: ಹೌದು ಹೌದು.
1: ಅದೇ ಆಂಟಿ, ನೀವು ಆಟೋಟ ಪೈಪೋಟಿ ಸಹ ನಡೆದಂತ ಹೇಳಿದರಲ್ಲ, ಅದು ಹೇಳಿ ಆಂಟಿ. ನೋಡಿ
0: ಹೌದು, ಮುಂದೆಲ್ಲ ನಡೀತಿತ್ತು. 3 ತಿಂಗಳ ಗೈದ ಮನಸ್ಸಿಗೆ ಮನರಂಜನೆ ಬೇಕಲ್ಲ, ಅದಕ್ಕೆ ಊರವೆಲ್ಲ ಜಾತಿ ಭೇದ ಇಲ್ಲದೆ ಊರಿನ ಬಾಣಿಲಿ ಸೇರಿ ಆಟೋಟ ಪೈಪೋಟಿ ನಡೆಸ್ತಿದ್ದು. ಭಾರೀ ಗೌಜಿಲಿ ನಡೀತಿತ್ತು. ಹೈದಂಗ ಗೂಡಂಗಂತ ಭೇದ ಇಲ್ಲದೆ ಹಗ್ಗ ಎಳೆಯೋದು, ಕಾಯಿಗೆ ಗುಂಡು ಹೊಡೆಯೋದು, ಕಾಯಿಗೆ ಕಲ್ಲು ಹೊಡೆಯೋದು, ಕೆಸರಲ್ಲಿ ಓಡ್ದು, ಮಕ್ಕಳಿಗೆಲ್ಲ ಕಪ್ಪೆ ಹಾರ್ದು ನೆಗೆಯೋದು, ಹೀಗೆ ತರಾವರಿ ಆಟ ನಡೆಸ್ತಿದ್ದು. ಈಗಲೂ ಕೆಲವು ಕಡೆ ನಡೆಸುವೆ. ಇನ್ನು ನಾಟಿ ಗದ್ದೆಲಿ ನಾಟಿ ಓಟ ಸಹ ಇತ್ತು. ಫಸ್ಟ್ ಬಂದವಕ್ಕೆ ಬಾಳೆಗೊನೆ, ಎರಡನೇ ಬಂದವಕ್ಕೆ ತೆಂಗಿನಕಾಯಿ, ಮೂರನೇ ಬಂದವಕ್ಕೆ ಎಲೆ ಅಡಿಕೆನೂ ಕೊಡ್ತಿದ್ದು. ಆದರೆ ಈಗೆಲ್ಲ ದುಡ್ಡೇ ಕೊಟ್ಟವೆ. ಹಾಗೆ ದೊಡ್ಡ ಗದ್ದೆ ನಾಟಿ ನೆಡ್ಕನ ಗಣೋದಿ ನಾಟಿ ಸಹ ಮಾಡ್ತಿದ್ದು. ಗಣಪತಿಗೆ ಕಾಯಿ, ಹೊರ್ಕುಲು, ಬಾಳೆಹಣ್ಣು ಇಟ್ಟು ಪೂಜೆ ಮಾಡಿ ಗಣೋದಿ ನಾಟಿನ ಸೇರಿಸ್ತಿದ್ದು. ಆಗ ಟಿವಿ ಮೊಬೈಲ್ ಇಲ್ಲದೇ ಇದ್ದರೂ ಹಿಂಗೆಲ್ಲ ಮಾಡಿ ಒಗ್ಗಟ್ಟಿಂದ ಸಂಭ್ರಮಿಸುತ್ತಿದ್ದು. ಇನ್ನು ನಾಟಿ ಕೆಲಸಕ್ಕೆಲ್ಲ ಆಳುಗಳನ್ನ ಸೇರಿಸ್ತಿತ್ತಲೆ. ಮುಯ್ಯಿ ಆಳಂತ ಆ ಮನೆ ಅಗೆ ನಾಟಿಗೆ ಈ ಮನೆವು ಹೋದು, ಈ ಮನೆ ಅಗೆ ನಾಟಿಗೆ ಆ ಮನೆವು ಬಾದು, ಹಾಗೆ ಬದುಕಿಗೆ ತೊಂದರೆ ಇತ್ತಲೆ. ಅಲ್ಲ ರೇವತಿ, ನೀನು ಅದೇನೋ ಕಾಲೂರು ಗಾಳಿಬೀಡಲ್ಲಿ ನಡೆಸುವ ಹಬ್ಬ ಭಾರಿ ವಿಶೇಷ ಅಂತ ಹೇಳ್ದಲ್ಲ, ಅದು ಸ್ವಲ್ಪ ಹೇಳು.
1: ಓ ಅದ ಆಂಟಿ, ನಾನು 1 ವರ್ಷ ಅಲ್ಲಿ ನಮ್ಮ ನೆಂಟರುಗಳ ಮನೆಗೆ ಹೋಗಿದ್ದೆ. ಅಲ್ಲಿ ಅವು ನನಗೆ ಇದನ್ನೆಲ್ಲ ಹೇಳ್ದು. ಸುರುಗೆ ಕೈಲು ಮುಹೂರ್ತ ಮಾಡದೇ ಹಚ್ಚಿನಾಡು ಹಮ್ಮೇಲದೋಗಡ. ಆಗಸ್ಟ್ ತಿಂಗಳಲ್ಲಿ ಬರುವ ಸಂಕ್ರಮಣ ಕಳೆದು ಬರುವ ಸುರುವಿನ ಸೋಮವಾರ ಮಂಗಳವಾರ ಅವು ಕೈಲು ಮುಹೂರ್ತ ಹಬ್ಬನ ಆಚರಿಸುವೆ ಗಡ. ಇನ್ನು ಮುತ್ತುನಾಡು ಅಂದರೆ ಕಾಲೂರು ಆಗಸ್ಟ್ ತಿಂಗಳ

0: ಬರುವ ಸಂಕ್ರಮಣ ಕಳೆದು ಎರಡನೇ ಮಂಗಳವಾರ ಕೈಲಮೂರ್ತ ಮಾಡಬೇಕಡ. ಮುತ್ತುನಾಡು ನಾವು ಕೈಲಮೂರ್ತ ದಿನ ಹೊತ್ತಾರೆ 7 ರಿಂದ 8 ಗಂಟೆವರೆಗೆ ಬೇಟೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ದೇವರ ಆಯುಧಗಳಿಗೆ ಪೂಜೆ ಮಾಡಿ ಮತ್ತೆ 8 ರಿಂದ 9 ಗಂಟೆಗೆ ಭದ್ರಕಾಳಿ ಭಗವತಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಯುಧಗಳಿಗೆ ಪೂಜೆ ಮಾಡಿ ಮತ್ತೆ 9 ಗಂಟೆ ಮೇಲೆ ಕುಟುಂಬದ ಅಯ್ಯನ ಮನೆಗೆ ಎಲ್ಲವೂ ಸೇರಿ ಆಯುಧ ಪೂಜೆ ಮಾಡಿ ಕಾಯಿ ಒಡೆದು ಒಂದು ಒಡೆನ ದೇವರಿಗಿಟ್ಟವೇಗಡ, ಇನ್ನೊಂದು ಒಡೆನ ಮರಳಿ ಕಟ್ಟಿ ಗುಂಡು ಹೊಡೆದವೇಗಡ. ಇನ್ನೊಂದು ವಿಶೇಷತೆ ಹೇಳ್ರೆ 18 ವರ್ಷ ತುಂಬಿದವು ಫಸ್ಟ್ ಇಲ್ಲಿಯೇ ಕಾಯಿಗೆ ಗುಂಡು ಹೊಡೆಯುವ ಪದ್ಧತಿಯೂ ಹುಟ್ಟುಗಡ. ಮತ್ತೆ ಮಾಡಿದ ಅಡುಗೆನ ಎಡೆಯಿಟ್ಟು ಎಲ್ಲವೂ ಸೇರಿ ಒಟ್ಟಿಗೆ ಊಟ ಮಾಡುವೆಗಡ. ಹಾ, ಇದು ಎಷ್ಟು ಒಳ್ಳೆ ಪದ್ಧತಿಯಲ್ಲ ಆಂಟಿ. ಮತ್ತೆ ಜಾತಿ ಭೇದ ಇಲ್ಲದೆ ಆಚೆ ಮನೆಯು ಈಚೆ ಮನೆಗೆ, ಈಚೆ ಮನೆಯು ಆಚೆ ಮನೆಗೆ ಹೋಗಿ ಉಂಡು ಖುಷೀಲಿ ಹಬ್ಬ ಕಳೆದವೆ ನೋಡಿ ಅಲ್ಲಿ.
1: ಓ ನೋಡು ರೇವತಿ, ಎಷ್ಟು ಒಳ್ಳೆ ಪದ್ಧತಿಗಳನ್ನ ನಮ್ಮ ಪೂರ್ವಜರು ಹಿರಿಯರು ನಡೆಸಿಕೊಂಡು ಬಂದಳು. ಒಂದೊಂದು ಊರ್ಲಿ ಒಂದೊಂದು ಪದ್ಧತಿ, ಆದರೂ ಗುರಿಯೆಲ್ಲ ಒಂದೇ, ಅದೇ ಒಗ್ಗಟ್ಟು.
0: ಅದೇ ಆಂಟಿ, ಈಗ ಹೆಚ್ಚಿನವು ಪೇಟೆ ಸೇರಿಯಳು. ಊರ್ಲಿ ಗದ್ದೆಗೆಲ್ಲ ಹಡ್ಲು ಬಿಟ್ಟರೆ ಕಾಫಿ ಅಡಿಕೆ ತೋಟ, ಅಲ್ಲೊಂದು ಇಲ್ಲೊಂದು ಗದ್ದೆ ನಾಟಿ, ನೋಡ್ರೆ ಎಲ್ಲೂ ಬೆಳಕಂಬಕ್ಕಿಲ್ಲೆ. ಪೇಟೆಯಲ್ಲಿ ಹೋದವು ಸಮಾಜಗಳಲ್ಲಿ ಸೇರಿಕೊಂಡು ಕೈಲಮೂರ್ತನ ಹಬ್ಬದಲ್ಲಿ ಆಚರಿಸುವೆ. ಆದರೆ ಅದೆಲ್ಲ ಕೃತಕ ಹಬ್ಬ ಬಿಡಿ. ಹಳ್ಳಿಲಿ ಗದ್ದೆ ನೆಟ್ಟು ಕೃಷಿ ಮಾಡಿ ಹಬ್ಬ ಮಾಡದೇ ಬೇರೆ ಖುಷಿ ಕೊಟ್ಟದೆ. ಇನ್ನು ದಿನ ಹೋದಂಗೆ ಎಲ್ಲ ನಗರೀಕರಣ ಅದೆ, ಎಲ್ಲವೂ ಪ್ರದರ್ಶನಕ್ಕಿಡಿಕ್ಕದೆ. ಈಗ ನಾವು ಹಿಂದಿನ ಕಾಲದ ಉಪಯೋಗಿಸ್ತಿದ್ದ ವಸ್ತುಗಳನ್ನ ಎಕ್ಸಿಬಿಷನ್ ಅಂದರೆ ಪ್ರದರ್ಶನಕ್ಕಿಟ್ಟವೆಲ್ಲ, ಹಾಗೆ ಹಾಗೆ ನಾಟಿನ ಪ್ರದರ್ಶನಕ್ಕಿಡಿಕ್ಕದೆ ನೋಡಿ. ಮಕ್ಕಳೆಲ್ಲ ಪೇಟೆ ಸೇರಿಕತ್ತು, ನಮ್ಮ ಭೂಮಿಕಾನೆ ಬೇರೆಯವರ ಪಾಲತ್ತು. ಇದೇ ಈಗಿನ ಬದುಕು ನೋಡಿ.
1: ಹೌದು ಹೌದು.
2: ಇಲ್ಲಿ ಮುಟ ಕೈಲಮೂರ್ತ ಹಬ್ಬದ ಪ್ರಯುಕ್ತ ಮಾತುಕತೆ ನಡೆಸಿಕೊಟ್ಟವು ಅಂಬೇಕಲ್ಲು ಸುಶೀಲಾ ಕುಶಾಲಪ್ಪ ಮತ್ತೆ ಪುದಿಯ ನೆರವನ ರೇವತಿ ರಮೇಶ್. ಇದು ಇಂದಿನ ಅರೆಭಾಷೆ ಐಸಿರಿ. ಕೇಳುಗ ಬಾಂಧವಕ್ಕೆಲ್ಲ ನಮಸ್ಕಾರ.
3: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ.
2: ಸಂಕಲನ ಪುದಿಯ ನೆರವನ ಸ್ವಾತಿ ರಿಷೇತ್.
3: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಕೇಳುಗರಿ, ನಾಳೆ ಬೆಳಿಗ್ಗೆ 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ, ಚರ್ಮ ರೋಗಗಳಿಗೆ ಯುನಾನಿ ಪರಿಹಾರ. ತಿಳಿಸಿಕೊಡುತ್ತಾರೆ ಡಾಕ್ಟರ್ ಉಸ್ಮಾನ್ ಅಹಿದ್, ಯುನಾನಿ ಮುಖ್ಯ ವೈದ್ಯಾಧಿಕಾರಿ, ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಬೆಂಗಳೂರು. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಬೇಕಾದ ಸಂಖ್ಯೆ 0827222858 ಹಾಗೂ 228129. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ, ಮಂಗಳೂರಿನ

ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ. ಗುರುಭ್ಯೋ ನಮಃ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಬಳಿಕ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಸಂಜೆ 5 ಗಂಟೆಗೆ ಸೇನಾ ಸ್ಮರಣೆ ಕಾರ್ಯಕ್ರಮದಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ, ಇದರಲ್ಲಿ ನಂದಿರಾ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನವಿದೆ. 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಹೌದು ಸ್ನೇಹಿತರೆ, ಸೆಪ್ಟೆಂಬರ್ 1 ಅಂದರೆ ಇವತ್ತು, ಇವತ್ತರಿಂದ ಆರಂಭವಾಗಿ ಸೆಪ್ಟೆಂಬರ್ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಆಚರಿಸಲಾಗುತ್ತೆ. ದೇಶದಾದ್ಯಂತ ನಾವು ತಿನ್ನುವಂತಹ ಆಹಾರ ಪೌಷ್ಟಿಕಯುತವಾಗಿ ಇರಬೇಕು. ಯಾಕೆಂತಂದರೆ ಆರೋಗ್ಯ ಅನ್ನುವಂಥದ್ದು ಪ್ರತಿಯೊಬ್ಬರ ವ್ಯಕ್ತಿಗತವಾಗಿರುವಂತಹ ಕಾಳಜಿ, ಅವರಿಗೆ ಮಹತ್ವ ಅನ್ನುವಂಥದ್ದಷ್ಟೇ ಅಲ್ಲ, ಸಮಾಜದಲ್ಲಿರುವಂತಹ ಪ್ರತಿ ವ್ಯಕ್ತಿಯೂ ಕೂಡ ಆರೋಗ್ಯಯುತವಾಗಿ ಇರೋದ್ರಿಂದ ಅದು ದೇಶಕ್ಕೂ ಕೂಡ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಪ್ರತಿಯೊಂದು ವ್ಯಕ್ತಿಯೂ ಕೂಡ ಸದೃಢವಾಗಿ ಇದ್ರೆ ಆರೋಗ್ಯ ಕ್ಷೇತ್ರ ಸಾಕಷ್ಟು ಮುಂದುವರಿಯುತ್ತೆ. ಜೊತೆಗೆ ಅನೇಕ ರೀತಿಯಾದಂತಹ ಒಂದು ಮಾನವ ಸಂಪನ್ಮೂಲ ದೇಶಕ್ಕೆ ಲಭ್ಯ ಆಗತ್ತೆ. ಆ ದೃಷ್ಟಿಯಿಂದ ಆರೋಗ್ಯ ಅನ್ನೋದು ಒಂದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯ ಅಂತ ಹೇಳ್ಬೋದು. ಆರೋಗ್ಯ ಅನ್ನೋದು ಬಹಳ ಮುಖ್ಯ ಒಬ್ಬ ಮನುಷ್ಯನಿಗೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಬೇಕು. ಆ ಪೌಷ್ಟಿಕಾಂಶ ಆಹಾರ ಅದರ ಮಹತ್ವವನ್ನು ಜನರಿಗೆ ತಿಳಿಸಿಕೊಡಬೇಕು. ಪೌಷ್ಟಿಕಾಂಶ ಆಹಾರಗಳ ಸೇವನೆಯ ಅರಿವನ್ನು ಮೂಡಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಹಾರ ಮತ್ತು ಪೌಷ್ಟಿಕಾಂಶ ಮಂಡಳಿಯನ್ನು 1982ರಲ್ಲಿ ಅದು ಸ್ಥಾಪನೆ ಮಾಡಿತು. ಅಷ್ಟೇ ಅಲ್ಲ, ಈ ಸಪ್ತಾಹವನ್ನು ಅವತ್ತೇ ಅಂದರೆ 1982 ಸೆಪ್ಟೆಂಬರ್ 1ರಂದೇ ದೇಶದಾದ್ಯಂತ ಮೊದಲ ಬಾರಿಗೆ ಆರಂಭ ಮಾಡಿತು ಈ ನಮ್ಮ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಉದ್ದೇಶ ಇಷ್ಟೇ, ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯಂತಹ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು. ಅಷ್ಟೇ ಅಲ್ಲ, ಜನರಿಗೆ ಆರೋಗ್ಯದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಬೇಕು. ಆಹಾರದಿಂದಲೇ ಆರೋಗ್ಯ ಅನ್ನೋದ್ರ ಕಡೆಗೆ ಜನರಿಗೆ ಸಾಕಷ್ಟು ಅರಿವು ಮೂಡುವಂತಹ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಜನಸಾಮಾನ್ಯವಾಗಿ ಏನು ಮಾಡಿಬಿಡ್ತಾರೆ, ನಾಲಿಗೆಗೆ ಯಾವುದು ರುಚಿಯಾಗಿರುತ್ತೋ ಅದನ್ನು ಹೆಚ್ಚೆಚ್ಚು ಕೊಳ್ತಾರೆ, ತಿಂತಾರೆ. ಕೊಳ್ಳುಬಾಕ ಮತ್ತು ತಿನ್ನುಬಾಕ ಸಂಸ್ಕೃತಿ ಹೆಚ್ಚಾದ ಹಾಗೆ ಆರೋಗ್ಯ ಅನ್ನುವಂಥದ್ದು ಸಮಾಜದಲ್ಲಿ ಹದಗೆಡುತ್ತಾ ಹೋಗುತ್ತೆ. ಇದರಿಂದ ಗಂಭೀರವಾದಂತಹ ಸಮಸ್ಯೆಯನ್ನು ಸಮಾಜ ಎದುರಿಸಬೇಕಾಗತ್ತೆ. ಆ ಎಲ್ಲ ದೃಷ್ಟಿಯಿಂದ ಈ ಒಂದು ಪೌಷ್ಟಿಕ ಆಹಾರವನ್ನೇ ಸೇವಿಸಬೇಕು. ಪೌಷ್ಟಿಕ ಆಹಾರವು ಎಲ್ಲ ಕಡೆಗಳಲ್ಲೂ ಲಭ್ಯ ಆಗಬೇಕು. ಪೌಷ್ಟಿಕ ಆಹಾರಗಳು ಯಾವ್ಯಾವುವು, ಪೌಷ್ಟಿಕ ಆಹಾರವನ್ನು ತಿನ್ನಬೇಕು ನಿಜ, ಆದರೆ ಯಾವ್ಯಾವ ಆಹಾರವನ್ನು ತೆಗೆದುಕೊಂಡ್ರೆ ಎಂತೆಂತಹ ಪೌಷ್ಟಿಕ

ಫಲಿತಾಂಶಗಳು ನಮಗೆ ಸಿಗುತ್ತವೆ ಅನ್ನೋದ್ರ ಬಗ್ಗೆ ಅರಿವು ಕೂಡ ಮೂಡಬೇಕು. ಎಲ್ಲ ದೃಷ್ಟಿಯಿಂದ ಈ ಒಂದು ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಹಾಗಾದ್ರೆ ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವಿ, ಈ ಬ್ಯಾಲೆನ್ಸ್ಡ್ ಡಯಟ್, ಇದು ಬಹಳ ಮುಖ್ಯ. ಹಾಗಂದ್ರೆ ಏನು ಅನ್ನೋದ್ರ ಕುರಿತಾಗಿ ಮುಂದಿನ ಹಂತದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಕಾರ್ತಿಕ್ ಅವರು ಹಾಡಿರುವಂತಹ ಒಂದು ಗೀತೆ, ಗಿಲ್ಲಿ ಚಿತ್ರದಿಂದ ರಾಮನಾರಾಯಣ ಬರೆದಿರುವ ಗೀತೆ. ಚುವಾನ್ ಶಂಕರ್ ರಾಜಾ ಗೀತೆಗೆ ಸಂಗೀತ ನೀಡಿದ್ದಾರೆ.

ಸ್ನೇಹಿತರೆ, ಪೌಷ್ಟಿಕಾಂಶ ಯುತವಾಗಿರುವಂತಹ ಆಹಾರ ಅನ್ನೋದು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಅವಶ್ಯಕ ಅನ್ನೋದರ ಕುರಿತಾಗಿ ಮಾತನಾಡ್ತಾ ಇದ್ವಿ. ದೇಹಕ್ಕೆ ಅಗತ್ಯವಿರುವಂತಹ ಎಲ್ಲಾ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಒಂದು ಆಹಾರ ಅನ್ನೋದು ಒದಗಿಸಬೇಕು. ಹಾಗೆ ಸರಿಯಾದ ಪ್ರಮಾಣದಲ್ಲಿ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸುವಂತಹ ಆಹಾರ ಇದೆಯಲ್ಲ, ಆ ಆಹಾರಕ್ಕೆ ಸಮತೋಲಿತ ಆಹಾರ ಅಂತ ಕರೀತಾರೆ. ಈ ಸಮತೋಲಿತ ಆಹಾರ ಇದೆಯಲ್ಲ, ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳು ನಮ್ಮ ಶಕ್ತಿಗೋಸ್ಕರವಾಗಿ, ಪ್ರೋಟೀನ್ಗಳು ನಮ್ಮ ಸ್ನಾಯುಗಳ ಬೆಳವಣಿಗೆಗೋಸ್ಕರವಾಗಿ, ವಿಟಮಿನ್ಗಳು ಮತ್ತೆ ಖನಿಜಗಳು ರೋಗ ನಿರೋಧಕ ಶಕ್ತಿಗಾಗಿ, ಅಷ್ಟೇ ಅಲ್ಲ ಉತ್ತಮ ಕೊಬ್ಬುಗಳು ಕೂಡ ಈ ಆಹಾರದಲ್ಲಿ ಸೇರಿಕೊಂಡು ಇರಬೇಕು. ನೋಡಿ, ನಮ್ಮ ದೇಹಕ್ಕೆ ಮತ್ತೆ ಮೆದುಳಿಗೆ ಅಗತ್ಯವಿರುವಂತಹ ಮುಖ್ಯ ಇಂಧನ ಅಥವಾ ಶಕ್ತಿಯನ್ನ ಕಾರ್ಬೋಹೈಡ್ರೇಟ್ಗಳು ನಮಗೆ ಒದಗಿಸ್ತವೆ. ಈ ಕಾರ್ಬೋಹೈಡ್ರೇಟ್ಗಳಲ್ಲಿ ಅನ್ನ, ಗೋಧಿ, ರಾಗಿ, ಜೋಳ ಮತ್ತೆ ಆಲೂಗಡ್ಡೆ, ಈ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಮೂಲ ನಮಗೆ ಸಿಗುತ್ತೆ. ಇನ್ನು ಪ್ರೋಟೀನ್ ವಿಷಯಕ್ಕೆ ಬಂದರೆ, ಸ್ನಾಯುಗಳ ಬಲವರ್ಧನೆ ಈ ಪ್ರೋಟೀನ್ಗಳಿಂದ ಆಗುತ್ತೆ. ದೇಹದ ಜೀವಕೋಶಗಳ ದುರಸ್ತಿ, ಸ್ನಾಯುಗಳ ಬೆಳವಣಿಗೆ ಮತ್ತೆ ದೇಹದ ಬಲವರ್ಧನೆಗೆ ಪ್ರೋಟೀನ್ಗಳು ಬಹಳ ಮುಖ್ಯ. ವಿಶೇಷವಾಗಿ ತೊಗರಿ ಬೆಳೆ, ಹೆಸರುಕಾಳು, ಸೋಯಾಬೀನ್, ಮೊಟ್ಟೆ, ಹಾಲು, ಪನೀರ್ ಜೊತೆಗೆ ಮಾಂಸ, ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಅಂಶ ಯಥೇಚ್ಛವಾಗಿ ನಮಗೆ ಸಿಗುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಇರಬೇಕು. ದೇಹವನ್ನ ರೋಗಗಳಿಂದ ರಕ್ಷಿಸಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿ ಇರಬೇಕು. ಕಣ್ಣಿನ ದೃಷ್ಟಿ, ಮೂಳೆಗಳ ಬಲ ಮತ್ತೆ ರಕ್ತದ ಉತ್ಪತ್ತಿಗೂ ಕೂಡ ಈ ಒಂದು ರೋಗ ನಿರೋಧಕ ಶಕ್ತಿ ಇರೋದು ಬಹಳ ಮುಖ್ಯ. ಇದಕ್ಕೋಸ್ಕರವಾಗಿ ವಿಟಮಿನ್ ಮತ್ತೆ ಖನಿಜಾಂಶವನ್ನ ಸೇವಿಸಬೇಕು. ಪಾಲಕ್ ಸೊಪ್ಪು ಇರಬಹುದು, ಕ್ಯಾರೆಟ್ ಇರಬಹುದು, ಸೇಬು, ಕಿತ್ತಳೆ, ಬಾಳೆಹಣ್ಣಿನಂತಹ ಅನೇಕ ಬಗೆಯ ತಾಜಾ ಹಣ್ಣು ತರಕಾರಿಗಳಲ್ಲಿ ವಿಟಮಿನ್ ಅಂಶಗಳು ಯಥೇಚ್ಛವಾಗಿ ನಮಗೆ ಸಿಗ್ತಾ ಇರ್ತವೆ. ಇನ್ನು ಉತ್ತಮ ಕೊಬ್ಬು ಅಂತ ನಾವು ಕರಿತೀವಿ, ಹೆಲ್ದಿ ಫ್ಯಾಟ್ಸ್, ಇವುಗಳು ಕೂಡ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ. ಕೊಬ್ಬು ಅಂತಂದ್ರೆ ತೂಕ ಹೆಚ್ಚಾಗುವುದಷ್ಟೇ ಅಲ್ಲ, ದೇಹದಲ್ಲಿ ವಿಟಮಿನ್ಗಳನ್ನ ಹೀರಿಕೊಳ್ಳೋದಕ್ಕೆ, ಮೆದುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಈ ಉತ್ತಮ ಅಂದ್ರೆ ಹೆಲ್ದಿ ಫ್ಯಾಟ್ಸ್, ಉತ್ತಮ ಕೊಬ್ಬುಗಳು ನಮಗೆ ಬೇಕಾಗುತ್ತೆ. ಹಾಗಾದ್ರೆ ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಉತ್ತಮ ಕೊಬ್ಬುಗಳು ಇರ್ತವೆ ಅಂತಂದ್ರೆ, ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಅಥವಾ ನಾವು ಸೇವಿಸುವಂತಹ ಇವುಗಳ ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು ಮತ್ತೆ ನೆಲಗಡಲೆ, ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಧಾನ್ಯಗಳಲ್ಲಿ ಉತ್ತಮ ಕೊಬ್ಬು ಅಂದ್ರೆ ಹೆಲ್ದಿ ಫ್ಯಾಟ್ಸ್ ಯಥೇಚ್ಛವಾಗಿ ಇರುತ್ತೆ. ಇನ್ನು ನಾರಿನ ಅಂಶ ಮತ್ತೆ ನೀರು ಕೂಡ ಸಾಕಷ್ಟು ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಯಾಕೆ ಬೇಕು ಅಂತಂದ್ರೆ, ನಾರಿನಾಂಶ ಮಲಬದ್ಧತೆಯನ್ನು ತಡೆಯುತ್ತೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ನೀರು ನಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇಡುತ್ತೆ. ಸಿರಿಧಾನ್ಯಗಳನ್ನ ತಿನ್ನಬೇಕು, ಹಸಿರು ತರಕಾರಿಗಳನ್ನ ತಿನ್ನಬೇಕು, ದಿನಕ್ಕೆ ಕನಿಷ್ಠ 3-4 ಲೀಟರ್ ವರೆಗೆ ನೀರನ್ನ ಸೇವಿಸಬೇಕು. ಹೀಗೆಲ್ಲ ಇದ್ದಾಗ ಹೀಗೆ ನಾವು ಈ ರೀತಿಯಾದಂತಹ ಡಯಟ್ ಅನ್ನ ಪಾಲನೆ ಮಾಡಿದರೆ ಅದು ಸಮತೋಲಿತ ಆಹಾರ ನಮ್ಮ ದೇಹಕ್ಕೆ ಸೇರಿಸಿದ ಹಾಗೆ ಆಗತ್ತೆ. ಬನ್ನಿ, ಸಿರಿ ಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಹೊತ್ತಾಗಿದೆ. ಒರಟ ಐ ಲವ್ ಯು ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಗೀತೆಗೆ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ಜಿ ಆರ್ ಶಂಕರ್ ಅವರ ಸಂಗೀತ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಅಪೌಷ್ಟಿಕತೆ ಅನ್ನುವಂಥದ್ದು ಭಾರತವನ್ನು ಸಾಕಷ್ಟು ವರ್ಷಗಳಿಂದ ಕಾಡ್ತಾ ಇದೆ. ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ನಮ್ಮದಾಗಿದ್ರೂ ಕೂಡ ಅಪೌಷ್ಟಿಕತೆ ಅನ್ನೋದು ದೇಶದ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿ ಅದು ಗಂಭೀರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಭಾರತದಲ್ಲಿನ ಅಪೌಷ್ಟಿಕತೆಯ ಸವಾಲುಗಳು ಜೊತೆಗೆ ಅವುಗಳ ಕಾರಣಗಳನ್ನು ನಾವು ಚರ್ಚೆ ಮಾಡೋದಾದರೆ ಸುಮಾರು ಶೇಕಡ 29.3% ಐದು ವರ್ಷದ ಒಳಗಿನ ಮಕ್ಕಳು ವಯಸ್ಸಿಗೆ ತಕ್ಕ ಎತ್ತರವಿಲ್ಲದೆ ಕುಂಠಿತ ಬೆಳವಣಿಗೆಯನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಎತ್ತರಕ್ಕೆ ತಕ್ಕ ತೂಕವಿಲ್ಲದ ಮಕ್ಕಳ ಪ್ರಮಾಣ ಶೇಕಡ 19%, ಇದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚಾಗಿದೆ ಅನ್ನೋದು ಬಹಳ ಗಂಭೀರವಾಗಿರುವಂತಹ ವಿಚಾರ. ಇನ್ನು ಭಾರತದಲ್ಲಿ ಶೇಕಡ 50%ಕ್ಕಿಂತ ಹೆಚ್ಚು ಮಹಿಳೆಯರು ಮತ್ತೆ ಮಕ್ಕಳು ತೀವ್ರ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಈ ಅಪೌಷ್ಟಿಕತೆಗೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಇಂದಿಗೂ ಕೂಡ ಅನೇಕ ಬಡ ಕುಟುಂಬಗಳಿಗೆ ಪ್ರತಿದಿನ ಪೌಷ್ಟಿಕ ಮತ್ತೆ ಸಮತೋಲಿತ ಆಹಾರ ಖರೀದಿಸುವಂತಹ ಆರ್ಥಿಕ ಶಕ್ತಿ ಅಥವಾ ಸಾಮರ್ಥ್ಯ ಇಲ್ಲ. ಯಾವ ವಯಸ್ಸಿನಲ್ಲಿ ಎಂತಹ ಆಹಾರ ನೀಡಬೇಕು ಅನ್ನೋದರ ಕುರಿತಾಗಿ ಸರಿಯಾದಂತಹ ಜಾಗೃತಿ ವಿಶೇಷತಃ ಗ್ರಾಮೀಣ ಪ್ರದೇಶ ಜೊತೆಗೆ ಹಿಂದುಳಿದಂತಹ ಪ್ರದೇಶದಲ್ಲಿ ಇದೆ ಇಲ್ಲ ಅಥವಾ ಕಡಿಮೆ ಇದೆ. ಇನ್ನು ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಮತ್ತೆ ಮಹಿಳೆಯರು ಎಲ್ಲರಿಗಿಂತ ಕೊನೆಯಲ್ಲಿ ಊಟ ಮಾಡುವಂತಹ ಪದ್ಧತಿ ಇದೆಯಲ್ಲ, ಇದರಿಂದ ಕೂಡ ಅವರಿಗೆ ಅಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಅನ್ನೋದು ಒಂದು ವಾದ ಕೂಡ ಇದೆ. ಸ್ವಚ್ಛವಾದಂತಹ ಕುಡಿಯುವ ನೀರಿಲ್ಲದ ಕಾರಣ ಮಕ್ಕಳು ಪದೇ ಪದೇ ಡಯೇರಿಯಾದಂತಹ ಕಾಯಿಲೆಗೆ ಒಳಗಾಗುತ್ತಾರೆ. ಇದರಿಂದ ಅವರು ತಿಂದಂತಹ ಆಹಾರ ದೇಹಕ್ಕೆ ದಕ್ಕುವುದಿಲ್ಲ, ಅದು ದೇಹಕ್ಕೆ ಒಗ್ಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪೋಷಕಾಂಶಗಳ ಇಲ್ಲದಂತಹ ಜಂಕ್ ಫುಡ್ಗಳು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಇವತ್ತಿನ ಆರೋಗ್ಯ ಕ್ಷೇತ್ರಕ್ಕೆ. ಪೌಷ್ಟಿಕಾಂಶದ ವಿಚಾರದಲ್ಲಿ ಸಂಸ್ಕರಿಸಿದಂತಹ ಆಹಾರಗಳ ಬಳಕೆ ಹೆಚ್ಚಾಗ್ತಾ ಇರೋದ್ರಿಂದ ನಗರ ಪ್ರದೇಶದಲ್ಲೂ ಕೂಡ ಅಪೌಷ್ಟಿಕತೆಗೆ ಈ ಜಂಕ್ ಫುಡ್ ಕಾರಣವಾಗ್ತಾ ಇದೆ. ಈ ಎಲ್ಲ ಪ್ರಮುಖ ವಿಚಾರವನ್ನು ಗಮನಿಸಿದರೆ ಅಪೌಷ್ಟಿಕತೆಗೆ ಒಂದು ಸರಿಯಾದಂತಹ ಜಾಗೃತಿ ಶಿಕ್ಷಣ ಅನ್ನೋದು ಖಂಡಿತ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಸಪ್ತಾಹ ಬಳಕೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಕೂಡ ಹೌದು. ಬನ್ನಿ ಈಗ ಮುಂದಿನ ಗೀತೆಯನ್ನು ಕೇಳೋಣ. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಗಂಡನ ಮನೆ ಚಿತ್ರದಿಂದ ಆಯ್ದದ್ದು. ಮಂಗಳಾ ರವಿ ಕೂಡ ಈ ಗೀತೆಗೆ ಧ್ವನಿ ನೀಡಿದ್ದಾರೆ. ಗೀತೆಯನ್ನು ಬರೆದು ಸಂಗೀತ ಕೇಳಿಸಿದ್ದಾರೆ ವಿ ಮನೋಹರ ಅವರು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ

ಪೌಷ್ಟಿಕಾಂಶ ಆಹಾರಗಳ ಕೊರತೆ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಯಾಕೆ ಕಂಡು ಬರುತ್ತೆ ಅಂದ್ರೆ ಅದಕ್ಕೆ ದೊಡ್ಡ ಸವಾಲಾಗಿ ಇರೋದು ಜಂಕ್ ಫುಡ್ಗಳು. ಜಂಕ್ ಫುಡ್ ಅಂದ್ರೆ ಕೇವಲ ಕ್ಯಾಲೋರಿಗಳು ಹೆಚ್ಚಾಗಿದ್ದು ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶ ಇರದೇ ಇರುವಂತಹ ಆಹಾರ. ಅದು ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ನೂಡಲ್ಸ್ ಇರ್ಬೋದು, ಆಲೂಗಡ್ಡೆ ಚಿಪ್ಸ್ ಇರ್ಬೋದು, ಬೇಕರಿ ತಿಂಡಿಗಳು, ಇನ್ನು ಕಾರ್ಬೋನೇಟೆಡ್ ಮತ್ತೆ ಸಕ್ಕರೆ ಇದ್ದಂತಹ ತಂಪು ಪಾನೀಯಗಳೆಲ್ಲ ಇರುತ್ತಲ್ಲ, ಇವೆಲ್ಲವೂ ಕೂಡ ಜಂಕ್ ಫುಡ್ ಕ್ಯಾಟಗರಿಗೆ ಸೇರುತ್ತೆ. ಇವುಗಳಲ್ಲಿ ಅತಿಯಾದಂತಹ ಮೈದಾ, ಡಾಲ್ಡಾ, ಅಮೋನಿಯಂ ಎಣ್ಣೆ, ಸಕ್ಕರೆ, ಉಪ್ಪು, ಜೊತೆಗೆ ಆಹಾರ ಕೆಡದಂತಹ ಏನು ಪ್ರಿಸರ್ವೇಟಿವ್ಸ್ ಅಂತ ನಾವು ಕರಿತೀವಿ, ಈ ಕೆಮಿಕಲ್ಸ್ಗಳನ್ನ ಬಳಸಿರ್ತಾರೆ. ಹಾಗಾಗಿ ಅವು ಆರೋಗ್ಯಕ್ಕೂ ಹಾನಿಕರ, ಜೊತೆಗೆ ಅವು ನಮ್ಮ ದೇಹದ ಪೌಷ್ಟಿಕಾಂಶಕ್ಕೆ ದೊಡ್ಡ ಕೊರತೆಯನ್ನ ಉಂಟು ಮಾಡುತ್ತೆ. ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಚಿಕ್ಕ ವಯಸ್ಸಲ್ಲೇ ಬೊಜ್ಜು ಬರಬಹುದು, ಮಧುಮೇಹ ಬರಬಹುದು, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರಬಹುದು. ಅದಕ್ಕೆ ಬದಲಾಗಿ ಸಾಂಪ್ರದಾಯಿಕ ಆಹಾರವನ್ನು ನಾವು ಸೇವಿಸಿದ್ರೆ ನಮ್ಮ ಮಣ್ಣಿನ ಶಕ್ತಿ ನಮ್ಮ ದೇಹದ ಒಳಗಡೆಗೆ ಸೇರುತ್ತೆ. ಸಾಂಪ್ರದಾಯಿಕ ಆಹಾರ ಪ್ರಕೃತಿ ಮತ್ತು ಹವಾಮಾನಕ್ಕೆ ತಕ್ಕಂತೆ ರೂಪಿಸಲಾದಂತಹ ದೇಹಕ್ಕೆ ಸಂಪೂರ್ಣ ಪೋಷಕಾಂಶವನ್ನು ನೀಡುವಂತಹ ಅಮೃತ ಅನ್ನೋದನ್ನು ನಾವು ಮರಿಬಾರದು. ರಾಗಿ ಮುದ್ದೆ, ಜೋಳದ ರೊಟ್ಟಿ, ಅನ್ನ ಸಾರು, ಅರಳುಹಿಟ್ಟು, ತಂಬಳಿ, ಮೊಳಕೆ ಕಾಳುಗಳ ಪಲ್ಯ, ಮಜ್ಜಿಗೆ ಮತ್ತು ಸೊಪ್ಪಿನ ಅಡಿಗೆ, ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಅಡಿಗೆ ತಯಾರಿಯಲ್ಲಿ ಬಹಳಷ್ಟು ಸಲ ಬಳಕೆಯಾಗ್ತಾ ಇರುತ್ತವೆ. ಇವುಗಳಲ್ಲಿ ಅತಿ ಹೆಚ್ಚು ನಾರಿನಾಂಶ ಅಂದರೆ ಫೈಬರ್ ಇರ್ಬೋದು, ವಿಟಮಿನ್, ಖನಿಜಾಂಶ, ದೇಹಕ್ಕೆ ಅಗತ್ಯವಿರುವ ಉತ್ತಮ ಪ್ರೋಟೀನ್ ಇವೆಲ್ಲವೂ ಕೂಡ ಇರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗಿ ಇಡೀ ದಿನ ಆಕ್ಟಿವ್ ಆಗಿರಲು ಅಗತ್ಯವಿರುವಂತಹ ನಿರಂತರ ಶಕ್ತಿಯನ್ನು ನಮಗೆ ಒದಗಿಸುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ದೇಹವನ್ನು ರಕ್ಷಿಸುತ್ತೆ. ಎಲ್ಲ ಲಾಭ ಈ ಒಂದು ಸಾಂಪ್ರದಾಯಿಕ ಆಹಾರದಲ್ಲಿ ಇರುತ್ತೆ. ಇದನ್ನು ನಾವು ಗಮನಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಸೂಕ್ತ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಪ್ರಸಾರವಾಗ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಸೂರಪ್ಪ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ಕೆಳಬಡಿಸಿದ್ದಾರೆ ಹಂಸರೇಖಾ ಅವರು.

ದೇಹಕ್ಕೆ ಅಗತ್ಯವಿರುವಂತಹ ವಿಟಮಿನ್ ಸಿ ಎ ಜೊತೆಗೆ ಕಬ್ಬಿಣದ ಅಂಶಗಳನ್ನು ಒದಗಿಸುತ್ತೆ. ಇನ್ನು ಬೆಳೆಯುವಂತಹ ವಯಸ್ಸಿನ ಮಕ್ಕಳಿಗೆ ಮೂಳೆ ಜೊತೆಗೆ ಸ್ನಾಯುಗಳ ಬಲವರ್ಧನೆಗೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅಗತ್ಯ. ಈ ದೃಷ್ಟಿಯಿಂದ ನಾವು ಕ್ಯಾಲ್ಸಿಯಂ ಭರಿತವಾಗಿರುವಂತಹ ಆಹಾರವನ್ನು ನೀಡಬೇಕು. ಇನ್ನು ನೀರಿನ ಮಹತ್ವ ಕೂಡ ಅಷ್ಟೇ ಮುಖ್ಯ. ಕೇವಲ ಆಹಾರ ಸೇವನೆ ಮಾತ್ರ ಮಾಡಿದರೆ ಸಾಲುವುದಿಲ್ಲ, ದಿನಕ್ಕೆ 8-10 ಲೋಟ ನೀರು ಕುಡಿಬೇಕು. ಪೌಷ್ಟಿಕಾಂಶದ ಪ್ರಮುಖ ಭಾಗ ನೀರು ಕೂಡ ಆಗಿರುತ್ತೆ. ಇನ್ನು ತಾಯಿ ಮತ್ತು ಮಕ್ಕಳ ಆರೋಗ್ಯ ಸುಧಾರಣೆಗಾಗಿ ಭಾರತ ಸರ್ಕಾರ ಪೋಷಣ್ ಅಭಿಯಾನ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಶಾಲಾ ಮಕ್ಕಳಿಗೆ ಬಿಸಿಯೂಟ ಯೋಜನೆ ಮತ್ತು ಅಂಗನವಾಡಿಗಳ ಮೂಲಕ ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಆಹಾರ ವಿತರಿಸುವಂತಹ ಕೆಲಸ ನಿರಂತರವಾಗಿ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಎಲ್ಲ ಸದುಪಯೋಗ ಪಡೆದುಕೊಂಡ್ರೆ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಬಹುದು. ಪೋಷಕಾಂಶಯುತವಾಗಿರುವಂತಹ ಆಹಾರವನ್ನು ಸೇವಿಸಿ ನಾವು ಆರೋಗ್ಯಯುತವಾಗಿ ಬದುಕಬಹುದು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಕುನಾಲ್ ಗಾಂಜಾವಾಲ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಪೊರ್ಕಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಹೌದು ಸ್ನೇಹಿತರೆ, ರಾಷ್ಟ್ರೀಯ ಪೌಷಕಾಂಶ ಸಪ್ತಾಹ ಕೇವಲ ಒಂದು ವಾರದ ಆಚರಣೆಯಾಗಿರದೆ ಅದು ನಮ್ಮ ಜೀವನದ ಶೈಲಿ ಆಗಬೇಕು. ಉತ್ತಮ ಆಹಾರ ಉತ್ತಮ ನಾಳೆ ಎಂಬ ಧ್ಯೇಯದೊಂದಿಗೆ ನಾವೆಲ್ಲರೂ ಕೂಡ ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡ್ರೆ ಮಾತ್ರ ಸಶಕ್ತ ಮತ್ತು ಆರೋಗ್ಯವಂತ ಭಾರತವನ್ನು ನಿರ್ಮಿಸಲಿಕ್ಕೆ ಸಾಧ್ಯ. ಏನಂತೀರಿ ಸ್ನೇಹಿತರೆ? ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಗಳಿಯ ಗಣಪತಿ ಆರ್ ಭಟ್. ಇದುವರೆಗೆ ಸಿರಿಗಂಧ ಚಿತ್ರ

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇಳೋಣ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಸಿಎನ್ ತ್ಯಾಗರಾಜು, ಮೃದಂಗ ನುಡಿಸಲಿದ್ದಾರೆ ಅನಿರುದ್ಧ ಎಸ್ ಭಟ್. ಕೇಳಿ ಶ್ರೀನಿವಾಸ ತವ ಚರಣಂ, ಕರಹರ ಪ್ರಿಯ ರಾಗ, ರೂಪಕ ತಾಳದಲ್ಲಿರುವ ಪಾಪನಾಶಂ ಶಿವನ್ ಅವರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ, ಅದರಲ್ಲಿ ಶ್ರೀನಿವಾಸ ತವ ಚರಣಂ ಕರಹರ ಪ್ರಿಯ ರಾಗ ರೂಪಕ ತಾಳದಲ್ಲಿದ್ದ ಪಾಪನಾಶಂ ಶಿವನ್ ಅವರ ಕೃತಿಯನ್ನು ನೀವು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಸಿಎನ್ ತ್ಯಾಗರಾಜು, ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಿ ಆಕಾಶವಾಣಿಯ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು.

ಚಂದ್ರಿಕೆ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಕನ್ನಡದ ಜೊತೆಗೆ ಹಿಂದಿ ಗೀತೆಗಳನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಮೊದಲ ಗೀತೆ ಕನ್ನಡದಿಂದ ಆಯ್ದದ್ದು, ಮೂಡಿ ಬರ್ತಾ ಇದೆ ಆಟೋ ರಾಜ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರು ಬರೆದಿರುವಂತಹ ಗೀತೆ ಇದು, ರಾಜನ್ ಹಾಗೂ ನಾಗೇಂದ್ರ ಅವರ ಸ್ವರ ಕಲ್ಪನೆಯಲ್ಲಿ.

0: ಗೀತೆಯನ್ನ ಬರೆದಿದ್ದಾರೆ ಎಸ್ ಎಚ್ ಬಿಹಾರಿ. ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರಕಲ್ಪನೆ ಈ ಗೀತೆಗೆ ಇದೆ.
1: ಬಿಜಲಿಯ ಚಮಕೆ ಕಭಿ

ನನ್ನ ಆಸೆ ಹಣ್ಣಾಗಿ ಈ ಒಂದು ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳುವಂತಹ ಸರದಿ ಬನ್ನಿ. ಈಗ ಪ್ರಸಾರವಾಗ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಪ್ಯಾರ್ ಜುಗ್ತಾ ನಹಿ ಈ ಚಿತ್ರದ ಗೀತೆ.

ಇದುವರೆಗೆ ನೀವು ಕೇಳಿದ್ದು ಜೀವಕ್ಕೆ ಜೀವ ಚಿತ್ರದಿಂದ ಆಯ್ದ ಒಂದು ಗೀತೆ. ಎಸ್ ಜಾನಕಿ ಅವರ ಕಂಠದಲ್ಲಿ ಈ ಗೀತೆ ಮೂಡಿ ಬಂತು. ಚಿ ಉದಯಶಂಕರ್ ಬರೆದಿದ್ದ ಗೀತೆಗೆ ರಾಜನ್ ಹಾಗೂ ನಾಗೇಂದ್ರ ಅವರ ಸ್ವರ ಕಲ್ಪನೆ ಇತ್ತು. ಮುಂದಿನ ಗೀತೆ ಹಿಂದಿ ಚಿತ್ರದಿಂದ ಆಯ್ದದ್ದು, ಮೈನೆ ಪ್ಯಾರ್ ಕಿಯಾ. ಇದು ಚಿತ್ರದ ಹೆಸರು. ಕಬೂತರ್ ಜಾ ಜಾ, ಆಹಾ, ಬಹಳ ಸೊಗಸಾಗಿರುವಂತಹ ಗೀತೆ ನಿಮಗಾಗಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆಯೇ ಲತಾ ಮಂಗೇಶ್ಕರ್ ಅವರ ಯುಗಲ ಧ್ವನಿಗಳಲ್ಲಿ ಮೂಡಿ ಬರ್ತಾ ಇದೆ ಗೀತೆ. ಅಸದ್ ಭೂಪಾಲಿ ಅವರು ಬರೆದಿರುವಂತಹ ಗೀತೆ, ರಾಮ್ ಲಕ್ಷ್ಮಣ್ ಅವರ ಸ್ವರಕಲ್ಪನೆಯಲ್ಲಿ.

ಹಳ್ಳಿ ಮೇಷ್ಟ್ರು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

0: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಕೇಳುಗರೆ, ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಳೋಣ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 FS ಕಲ್ಲಪ್ಪರ ಮಠ ಅವರಿಂದ ಚಿಂತನೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆಯಾಗಲಿದೆ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ತಂತ್ರಜ್ಞಾನ ತರಂಗ ಕಾರ್ಯಕ್ರಮ, ಕಲ್ಲಿದ್ದಲು ಕಾರ್ಮಿಕರಿಗಾಗಿ ಸಿ ಕೇರ್ಸ್ ಡಿಜಿಟಲ್ ಕ್ರಾಂತಿ, ಈ ವಿಷಯದ ಕುರಿತಂತೆ ಬೆಂಗಳೂರು ಸಿಡ್ಯಾಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಕಚೇರಿಯ ಉಸ್ತುವಾರಿ ಶ್ರೀಕಲಾ ಆರ್ ನಂಬಿಯಾರ್ ಹಾಗೂ ಸಿಡ್ಯಾಕ್ ಬೆಂಗಳೂರು ಇಲ್ಲಿ ಸೈಂಟಿಸ್ಟ್ ಎಫ್ ಆಗಿರುವ ಮೋಹಿತ್ ವೇದ್ ಅವರು ಭಾಗವಹಿಸಲಿದ್ದಾರೆ. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಚರ್ಮ ರೋಗಿಗಳಿಗೆ ಯುನಾನಿ ಪರಿಹಾರ ಕುರಿತು ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಹಾಗೂ ಯುನಾನಿ ಆಸ್ಪತ್ರೆ ಬೆಂಗಳೂರು ಇಲ್ಲಿಯ ಯುನಾನಿ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಉಸ್ಮಾ ನಾಹಿದ್ ಅವರು. ಇನ್ನು 8:50 ಎಂದಿನಂತೆ ಕಗ್ಗದ ಸಿರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರ, ಶಿಕ್ಷಕಿ ಸುರೇಖಾ ಅವರಿಂದ ಗುರುಭ್ಯೋ ನಮಃ ಭಾಷಣ ಪ್ರಸಾರವಾಗಲಿದೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತಂತೆ ಆಹಾರ ತಜ್ಞೆ ಕೃತಿಕಾ ಮುರಳಿಧರ್ ಅವರೊಡನೆ ಸಂದರ್ಶನ, ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಂತೆ ಡಾಕ್ಟರ್ ವರಲಕ್ಷ್ಮಿ ಅವರೊಡನೆ ಜಾಂಪಣ ಆಶಯಾಳವು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತಂತೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು ಮಾತನಾಡಲಿದ್ದಾರೆ. ಇವರನ್ನು ಸಂದರ್ಶಿಸುವವರು ಪಿಎಂ ಜಗದೀಶ್. ಇನ್ನು ಮಧ್ಯಾಹ್ನ 2:40 ಹಿಂದಿ ಪಾಠ, ನಾರಾಯಣ್ ಕುಮಾರ್ ರಾಯಭಾಗಿ ಅವರು ಹೇಳಿಕೊಳ್ಳಲಿದ್ದಾರೆ. ಸಂಜೆ 6:30 ರಸವಾರ್ತೆ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಂತೆ ಡಾಕ್ಟರ್ ಆನಂದ್ ಎಂಆರ್ ಅವರೊಡನೆ ಸಂದರ್ಶನ. ಇನ್ನು 9:30 ಕ್ರೀಡಾಲೋಕ, 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದಂತಹ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಡನೆ ದಿಗ್ವಿಜಯ್ ಬಿ ಅವರು ನಡೆಸುವಂತಹ ಮಾತುಕತೆಯನ್ನು ನೀವು ಕೇಳ್ತೀರಿ. ರಾತ್ರಿ 10:00 ಹಿಂದೂಸ್ತಾನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾ ಹಾಗೂ ಸಿತರ್ ವಾದನದ ಜುಗಲ್ಬಂದಿ ಶುಭಾ ಸಂತೋಷ್ ಹಾಗೂ ಪ್ರಬೀರ್ ಭಟ್ಟಾಚಾರ್ಯ ಅವರಿಂದ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿ ಬೆಂಗಳೂರು, ಸಮಯ 11:05. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ, ದೆಹಲಿ ಕೇಂದ್ರದಿಂದ.
1: The news read by Reshma Tiwari. Prime Minister Narendra Modi has called upon member countries of Shanghai Cooperation Organization, SCO, to dismantle the entire ecosystem of terrorist financing, recruitment, radicalization and safe havens. Addressing the 26th SCO summit in Bishkek today, the Prime Minister said there can be no place for double standards on terrorism. Secretary West in the Ministry of External Affairs, C.B. George, in a media briefing said the Prime Minister expressed concern over the ongoing conflicts in different parts of the world.
2: Prime Minister reiterated that India's position, conflicts and wars cannot be solved on the battlefield. Dialogue and diplomacy are the